ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕಂಪನಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳು 1ನೆಯ ತಾರೀಕು, ಇಂದು ಗುರುವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೆಳುಗರಿಯೆಲ್ಲ, ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸುಣಗಾರ್ ಮಾಡುವ ಶುಭ ಮುಂಜಾವಿನ ನಲ್ಮಯ ನಮಸ್ಕಾರಗಳು. ಸಮಯ ನಸುಕಿನ 5:58

ಆಕಾಶವಾಣಿ ವಿಜಯಪುರ. ಇನ್ನೀಗ ಕೇಳಿ ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:30 ಕೇಳುತ್ತೀರಿ ಚಿಂತನ ಬೆಂಗಳೂರು ನಿಲಯದಿಂದ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಶಿವಪುತ್ರಯ್ಯ ಚಿನ್ನಕಾಳಿಮಠ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಮೂಡಿಬರುವುದು. 7:45 ಈ ಬೆಳಗ್ಗೆ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 8:30 ಜಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆಯನ್ನು, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆ, ಹಿಂದಿ ಚಿತ್ರಗೀತೆಯನ್ನು ಕೇಳುತ್ತೀರಿ. ಇಂದು ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ. ಇದರಲ್ಲಿ ವಿಜಯಪುರದ ಬಹುಮುಖಿ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ತಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಕಳ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತ್ ಎಸ್ ಯತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಯಲ್ಗೊಂಡ್, ಜಿಲ್ಲಾ ಸಹಾಯಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತ್ ರಾಯ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 1 ಗಂಟೆಗೆ ಪ್ರಗತಿಪಥ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ. ಇನ್ನು ನಿಲಯದಿಂದ ಇಂದು ಸಂಜೆ 5 ಗಂಟೆಗೆ ಸವಿನೆನಪು, ಸವಿಗಾನ ಮಧುರ ಗೀತೆಗಳ ಗಾಯನ ನಮ್ಮ ನಿಲಯದಿಂದ. 6 ಗಂಟೆಗೆ ಇಂದು ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳುತ್ತೀರಿ. ಸಂಜೆ 6:10 ಎಂದಿನಂತೆ ಚಜ್ಜೆ ರೊಟ್ಟಿ ಚೌಳಿಕಾಯಿ ನೀತಿಗತಿ ಸರಣಿ ಕಾರ್ಯಕ್ರಮ ಮೂಡಿಬರುವುದು. 6:30 ಜಿಲ್ಲಾ ವಾರ್ತಾಪತ್ರ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಲಿದ್ದೀರಿ. ಈ ಸಂಜೆ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಬೆಂಗಳೂರು ನಿಲಯದಿಂದ ಮೂಡಿಬರಲಿದೆ. 7:20 ನಮ್ಮ ನಿಲಯದಿಂದ ಜಾನಪದ ಸಂಗೀತ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಬೆಂಗಳೂರು ನಿಲಯದಿಂದ. ಇಂದು ರಾತ್ರಿ 9:30 ಕನ್ನಡ ಭಾರತಿ ಲೇಖಕಿ ಕವಿಯತ್ರಿ ಡಾಕ್ಟರ್ ಹಸಿನಾ ಎಚ್ ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಪ್ರಸ್ತುತಿ ವಿದ್ಯಾ ಕಾರಂತ್, ಸಮಗ್ರ ನಿರ್ವಹಣೆ ಎಲ್ ಓ ನಂದನ್ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 6:05. ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳೋಣ. ಗೀತೆಯನ್ನು ಬರೆದವರು MD ಗುಗೇರಿ.

ಇದುವರೆಗೆ ವಂದನಾ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮೂಡಿಬಂತು ನಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಸಮಯ ಬೆಳಗಿನ 6:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟ್

0: ಕ್ರಿಸ್ತನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲಿಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲಿಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲಿಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ತೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ತೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕತೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ತೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ತೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲಿಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೂ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಕೇಳಿ ರೈತರಿಗೆ ಸಲಹೆಗಳು.

ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಸಿದ್ದರಾಮಪ್ಪ ನಿಡುಗುಂದಿ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ತಂಗಡಿಗಿ ಗ್ರಾಮದಿಂದ. ನಾವು ಎರೆಹುಳು ಕೃಷಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ವಿಷಯ. ಮೊದಲನೇದಾಗಿ, 3 ಫೂಟು ಅಗಲ, 1 ಫೂಟು ಎತ್ತರ, ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದದ ಒಂದು ಅಳತೆಯ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ತೊಟ್ಟಿಯಲ್ಲಿ ಕಳೆತಿರುವ ಕೃಷಿ ತ್ಯಾಜ್ಯ ವಸ್ತುಗಳು ಹಾಗೂ ಜಾನುವಾರುಗಳ ಸಗಣಿಯನ್ನು ಬಳಸಿ ನಾವು ಏನಪ್ಪ ಅಂದ್ರೆ ಆ ಒಂದು ತೊಟ್ಟಿಯನ್ನು ತುಂಬಬೇಕಾಗತ್ತೆ. ಆ ತುಂಬಿದಂಥ ತೊಟ್ಟಿಯಲ್ಲಿ ಅದರಲ್ಲಿ ಯಾವುದೇ ರೀತಿಯ ನೀರು ನಿಲ್ಲದ ಹಾಗೆ ತೇವಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಆ ಒಂದು ತೊಟ್ಟಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರವನ್ನು ತುಂಬಿಸಿ 3-4 ದಿನದವರೆಗೆ ಅದಕ್ಕೆ ಸರಿಯಾಗಿ ನೀರನ್ನು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡೋದ್ರಿಂದ ಆ ಗೊಬ್ಬರದಲ್ಲಿರುವಂಥ ಉಷ್ಣಾಂಶ ಕಡಿಮೆಯಾಗಿ

ಒಂದು ಭೂಮಿಯ ಬಿತ್ತುವ ಸಂದರ್ಭದಲ್ಲಿ ಯಾವ ರೀತಿ ಭೂಮಿ ತನು ಮತ್ತು ತೇವಾಂಶವಿರ್ತತಿ, ಆ ಒಂದು ಹಂತದಲ್ಲಿ ಆ ಒಂದು ಗೊಬ್ಬರವನ್ನು ತಂದು ಅದಕ್ಕೆ ನಾವು ಎರೆಹುಳುಗಳನ್ನು ಬಿಡಬೇಕು. ಈ ಒಂದು ತೊಟ್ಟಿಯ ಅಳತೆಯ ಗಾತ್ರಕ್ಕೆ ಕನಿಷ್ಠ 4-5 ಕೆಜಿ ಎರೆಹುಳುಗಳನ್ನು ಬಿಡಬೇಕಾಗತ್ತೆ. ಈ ಬಿಟ್ಟಂಥ ಎರೆಹುಳುಗಳು ಮತ್ತೆ ಇದರ ಮೇಲೆ ಒಂದು ನಾವು ಗೋಣಿ ಚೀಲ ಅಥವಾ ಹುಲ್ಲಿನ ಹೊದಿಕೆ ಮಾಡ್ಕೋಬೇಕಾಗತ್ತೆ. ಇಲ್ಲದೇ ಇದ್ರೆ ಗ್ರಿನೆಟ್ ಅಂತೇಳಿ ಅದನ್ನು ಮೇಲ್ಹೊದಿಕೆಯಾಗಿ ಹೊಚ್ಚಬೇಕು. ಮುಖ್ಯವಾಗಿ ನಾವು ಎರೆಹುಳು ಸಾಕಾಣಿಕೆ ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ನೆರಳು ಮತ್ತು ತೇವಾಂಶ ಇವು ಎರಡನ್ನು ನಾವು ಕಾಪಾಡ್ಕೊಂಡ್ಬಿಟ್ರೆ ಎರೆಹುಳು ಸಾಕಾಣಿಕೆಯನ್ನು ನಾವು ಆಸಾನವಾಗಿ ಮಾಡ್ಬೋದು. ಮತ್ತು ಈ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿ ಇದಕ್ಕೆ ಎರೆಹುಳು ಬಿಟ್ಟ ನಂತರ ದಿನದ ಒಂದು ಸಮಯ ಇದರ ಮೇಲ್ಭಾಗಕ್ಕೆ ನೀರನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಹಂತ ಹಂತವಾಗಿ 45 ದಿನದಲ್ಲಿ ಇದು ಏನಪ್ಪ ಅಂದ್ರೆ ಮೊದಲನೇ ಲೇಯರು ನಮಗೆ ಗೊಬ್ಬರ ಬರುತ್ತೆ. ಈ ಬರುವಂಥ ಸಂದರ್ಭದಲ್ಲಿ ಮೊದಲನೇ ಪ್ರಾರಂಭ ಮಾಡಿದಾಗ ನಾವು ಪ್ರತಿದಿನ ನೀರನ್ನು ಹೊಡೆಸ್ಕೊತೈತಿ. ಒಂದು ವಾರದ ನಂತರ ಏನಪ್ಪ ಅಂದ್ರೆ ಅದರಲ್ಲಿ ತೇವಾಂಶ ಇರೋದ ಕಾರಣ ಒಂದು ದಿನ ಬಿಟ್ಟು ಮತ್ತೊಂದು ದಿನ ನೀರನ್ನು ಹೊಡಿಬೋದು. ತದನಂತರ ಈ 30 ದಿನ ಆದ ನಂತರ ಏನಪ್ಪ ಅಂದ್ರೆ ಅದು ಒಂದು ಮೇಲ್ಪದರದಲ್ಲಿ ನಮಗೆ ಕಾಳು ಕಾಳು ಗೊಬ್ಬರ ರೀತಿ ಕಾಣ್ತತಿ. ಆ ಸಂದರ್ಭ ಕಾಣ್ತೀವಪ್ಪ ಅಂದ್ರೆ ಒಂದು 7-8 ದಿನ ಏನಪ್ಪ ಅಂದ್ರೆ ನಾವು ನೀರನ್ನು ಹೊಡೆಯೋದನ್ನು ಬಿಡಬೇಕು. ಅವಾಗ ಅದು ಗೊಬ್ಬರ ಏನಪ್ಪ ಅಂದ್ರೆ ನಮಗೆ ಸೋಸು ಹಂತ ಬಂದು ತಲುಪುತ್ತೆ. ಈ ಗೊಬ್ಬರ ಬಂದ ಸಂದರ್ಭದಲ್ಲಿ ಮೇಲ್ಮೇಲೆ ನಮಗೆ ಕೈಗೆ ಎಷ್ಟು ಮಿದುವಾಗಿ ಇರ್ತತಿ ಅಷ್ಟನ್ನು ಮಾತ್ರ ತೆಗೆದುಕೊಂಡು ನಾವು ಗೊಬ್ಬರವನ್ನು ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಆ ಸೋಸಿದರಲ್ಲಿ ಕೆಳಗಡೆ ಎರೆಹುಳು ಗೊಬ್ಬರ ಬೀಳುತ್ತೆ. ಮತ್ತು ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಹುಳುಗಳು ಮತ್ತು ತಿನ್ನದೇ ಇರುವಂಥ ಕಸಕಡ್ಡಿಗಳು ಬರ್ತಾ ಅದನ್ನು ತೆಗೆದುಕೊಂಡು ಮತ್ತೆ ನಾವು ಇರುವಂಥ ತೊಟ್ಟಿಗೆ ಈ ಒಂದು ಹುಳುಗಳನ್ನು ತಂದು ಹಾಕಿ ಇದರ ಮೇಲ್ಭಾಗಕ್ಕೆ ನಾವು ಹಸಿ ಸಗಣಿಯನ್ನು ಮಾತ್ರ ಬಳಸಬೇಕು. ಹುಳ ಬಿಟ್ಟ ನಂತರ ಯಾವುದೇ ರೀತಿಯ ಕೃಷಿ ತ್ಯಾಜ್ಯವನ್ನು ತಂದದಕ್ಕೆ ಹಾಕಬಾರ್ದು. ಕೇವಲ ಹಸೆ ಸಗಣಿಯನ್ನು ಹೊರತುಪಡಿಸಿ ಆ ಹಸೆ ಸಗಣಿಯನ್ನು ಕೂಡ ಏನಪ್ಪ ಅಂದ್ರೆ ಎರೆಹುಳುಗಳಿಗೆ ಗಾಡಿ ಆಡುವ ರೀತಿಯಲ್ಲಿ ಒಂದೊಂದು ಗೇನು ಸ್ಥಳವನ್ನು ಬಿಟ್ಟು ನಾವು ಸಗಣಿಯನ್ನು ಹಾಕಿ ಮತ್ತೆ ಮೇಲ್ಪದರಕ್ಕೆ ನಾವು ತಟ್ಟು ಅಥವಾ ಗ್ರೀನ್ವೆಟನ್ನು ಹೊಚ್ಚಿ ಅದಕ್ಕೆ ನೀರು ಹೊಡಿತಾ ಹೋಗಬೇಕು. ಇದೇ ರೀತಿ ನಾವು 3 ಹಂತದಲ್ಲಿ ನಾವು ಈ ಒಂದು ತೊಟ್ಟಿಯನ್ನು ನಾವು ಖಾಲಿ ಮಾಡಿ ಈ ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ನಾವು ಮಾಡ್ಕೋಬೋದು. ಈ ಎರೆಹುಳು ಸಾಕಾಣಿಕೆ ವಿಷಯದಲ್ಲಿ ರೈತ ಬಾಂಧವರಿಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಸಂಪರ್ಕಿಸಬಹುದು. 7795835 95. ನಮಸ್ಕಾರ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
2: ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಶಿವಪುತ್ರಯ್ಯ ಚಿನ್ನಕಾಳಿಮಠ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಪುತ್ರಯ್ಯ ಚಿನ್ನಕಾಳಿ ಮಠ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿ ಬರುತ್ತಿತ್ತು. ಈಗ ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿಯೇ.

ಪ್ರಸ್ತುತಕ್ಕೆ ಜಿಲ್ಲಾ ವಾರ್ತಾಪತ್ರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಈಗ ಸಮಯ 7:02, ಕೆಲ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ನಿಲಯದಿಂದ. ನಂತರ ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ.

0: ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಅಮ್ಮಾ ಅಮ್ಮಾ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಭರವಸೆ ನೀಡುವೆ ಎಂದು ನಾನು ನಿಮ್ಮೊಡನಿರುವೆನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ, 500,000 ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪ. ಈಗ ವಾರ್ತೆಗಳ ವಿವರ. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ನೀತಿಯ ಅನುಷ್ಠಾನಕ್ಕಾಗಿ 4,000 ಕೋಟಿ ಮೊತ್ತದ ಹಣಕಾಸು ಬೆಂಬಲಕ್ಕೆ ಅನುಮೋದನೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ 20,000 ಕೋಟಿ ಹೂಡಿಕೆ ಆಕರ್ಷಿಸುವುದು ಹಾಗೂ 500,000 ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯಡಿ ಬೆಂಗಳೂರಿನಾಚೆಗೂ ಜವಳಿ ಮತ್ತು ಉಡುಪು ಕೈಗಾರಿಕೆಗಳನ್ನು ವಿಸ್ತರಿಸಿ ಪ್ರಾದೇಶಿಕ ಸಮತೋಲನದೊಂದಿಗೆ ಕೈಗಾರಿಕಾ ಬೆಳವಣಿಗೆ ಸಾಧಿಸಲು ರಾಜ್ಯದ 34 ತಾಲೂಕುಗಳನ್ನು ವಿಶೇಷ ಆದ್ಯತೆಯ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸ್ಥಾಪನೆಯಾಗುವ ಅರ್ಹ ಹೊಸ ಜವಳಿ ಮತ್ತು ಉಡುಪು ಘಟಕಗಳಿಗೆ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿ ಪ್ರೋತ್ಸಾಹಧನ ಹಾಗೂ ರಿಯಾಯಿತಿಗಳು ಲಭ್ಯವಾಗಲಿವೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಷ್ಮೆ ನೂಲು ಉತ್ಪಾದನೆಗೆ ಸಂಬಂಧಿಸಿದ ರೇಷ್ಮೆ ರೀಲಿಂಗ್ ಮತ್ತು ಸ್ಪಿನ್ನಿಂಗ್ ಚಟುವಟಿಕೆಗಳನ್ನು

ಜವಳಿ ನೀತಿಯ ವ್ಯಾಪ್ತಿಗೆ ತಂದಿರುವುದು ನೂತನ ನೀತಿಯ ಪ್ರಮುಖ ವಿಶೇಷತೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಯೋಜನೆಯ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸುಮಾರು 1 ಕೋಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಕಾರ್ಡ್ ವಿತರಿಸಿ ಬಳಿಕ ರಾಜ್ಯದ ಇತರ ಭಾಗಗಳ ಫಲಾನುಭವಿಗಳಿಗೂ ವಿಸ್ತರಿಸುವ ಯೋಜನೆಯಿದೆ ಎಂದು ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಕೇಂದ್ರದಿಂದ ಬರಬೇಕಾದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿದ್ದರೂ ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಜಿಲ್ಲೆಯ ಸಂಸದರು ಹಾಗೂ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಅನುದಾನ ತರಲು ಶ್ರಮಿಸಬೇಕು ಎಂದರು. ಈ ಯೋಜನೆಯಿಂದ ಒಟ್ಟು 29.9 ಟಿಎಂಸಿ ನೀರಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೇರವಾಗಿ 18.62 ಟಿಎಂಸಿ ಹಾಗೂ ವಾಣಿ ವಿಲಾಸ ಸಾಗರಕ್ಕೆ 2 ಟಿಎಂಸಿ ಸೇರಿದಂತೆ ಒಟ್ಟು 20.62 ಟಿಎಂಸಿ ನೀರು ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲಗೊಂಡಿದ್ದು ಜನರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಿಗ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಸರಿಯಾದ ವಾದ ಮಂಡಿಸದೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ಳುತ್ತಿದೆ ಎಂದರು. ಬಡವರ ಮತ್ತು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ಯೋಜನೆ ಮೊಟಕುಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರ ಮನೆ, ಗಂಗಾ ಕಲ್ಯಾಣ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ಪಿಂಚಣಿ ಸರಿಯಾಗಿ ತಲುಪಿಸಲು ಸರ್ಕಾರ ವಿಫಲವಾಗಿದೆ ಎಂದು ವಿಜಯೇಂದ್ರ ಟೀಕಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕುರಿತ ಒಂದು ನೋಟ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನಾಂದೋಲನವಾಗಿ ಪರಿವರ್ತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛತೆ, ಘನತೆ ಮತ್ತು ನಡವಳಿಕೆಯಲ್ಲಿನ ಬದಲಾವಣೆಯನ್ನು ಈ ಮಿಷನ್ನ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸಿದರು. ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಮನೆ ಶೌಚಾಲಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ ಅವರು, 2019 ವೇಳೆಗೆ ಭಾರತೀಯ ಹಳ್ಳಿಗಳನ್ನು ಬಯಲು ಮಲವಿಸರ್ಜನೆ ಮುಕ್ತ ಎಂದು ಘೋಷಿಸಲು ಅನುವು ಮಾಡಿಕೊಟ್ಟರು. 2024 ನಡೆದ ಅಧ್ಯಯನವೊಂದರ ಪ್ರಕಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಹೆಚ್ಚಿನ ಶೌಚಾಲಯ ವ್ಯಾಪ್ತಿ ಹೊಂದಿರುವ ಜಿಲ್ಲೆಗಳು ಶಿಶು ಮತ್ತು 5 ವರ್ಷದೊಳಗಿನವರ ಮರಣ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿವೆ ಮತ್ತು ಎಸ್ಬಿಎಂ ಅಡಿ ಕೈಗೊಂಡ ನೈರ್ಮಲ್ಯ ಸುಧಾರಣೆಗಳು ಪ್ರತಿ ವರ್ಷ ಸುಮಾರು 70,000 ಶಿಶು ಸಾವುಗಳನ್ನು ತಪ್ಪಿಸಲು ಸಹಾಯ ಮಾಡಿದೆ ಎನ್ನುವ ಅಂಶಗಳನ್ನು ವಿಶದೀಕರಿಸಿದೆ. ಸ್ವಚ್ಛತಾ ಸರ್ವೇಕ್ಷಣ್ ಈ ಮಿಷನ್ಗೆ ಪ್ರಬಲ ಸ್ಪರ್ಧಾತ್ಮಕ ಆಯಾಮ ಸೇರ್ಪಡಿಸಗೊಳಿಸಿದ ಕಾರಣಕ್ಕಾಗಿ ಭಾರತದಾದ್ಯಂತ ನಗರಗಳು ಮತ್ತು ಪಟ್ಟಣಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಮತ್ತು ನಾಗರಿಕ ಭಾಗವಹಿಸುವಿಕೆಯಲ್ಲಿ ಗಣನೀಯವಾಗಿ ಗುರುತಿಸಲ್ಪಟ್ಟವು. ಪ್ರಧಾನಿ ಮೋದಿ ಅವರು ಅಭಿಯಾನದ ಮುಂಚೂಣಿಯಲ್ಲಿ ನಿಂತು ಸರ್ಕಾರಿ ಕಾರ್ಯಕ್ರಮವಾದ ಸ್ವಚ್ಛ ಭಾರತ ಅಭಿಯಾನವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲು ಕಾರಣೀಕರ್ತರಾದರು. ಈ ಉಪಕ್ರಮವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ, ಘನತೆ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ. October 1 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 85,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ 1.2 ಲಕ್ಷ ಟನ್ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದರೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಅರೇಬಿಕ್ ಕಾಫಿ ಬೆಳೆಯುವಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯ ಹಲವೆಡೆ ಸಾವಯವ ಕೃಷಿ ಮೂಲಕ ಗುಣಮಟ್ಟದ ಕಾಫಿ ಬೆಳೆಯಲಾಗುತ್ತಿದ್ದು, ಸಾವಯವ ಕಾಫಿ ಉತ್ಪಾದನೆ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಲ್ಲೆಯ ಮುಕ್ತಿಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಅವರು.
4: ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಕಾಫಿ ಬೆಳಿಬಾರದು ಅಂತ ಹೇಳಿ ಯೋಚನೆ ಮಾಡಿ ಈಗ ಕಳೆದ ಒಂದು 8-9 ವರ್ಷದಿಂದ ಸಹಜ ಕೃಷಿನಲ್ಲಿ ಕಾಫಿ ಬೆಳೀತಾ ಇದ್ದೀನಿ. ಅಂದ್ರೆ ನಿಸರ್ಗಕ್ಕೆ ಎಲ್ಲದನ್ನು ಬಿಡ್ತಾ ಭೂಮಿಗೆ ಏನು ಜೀವಾಣುಗಳನ್ನ ರೀಫಿಲ್ ಮಾಡ್ತಾ ಜೀವಾಮೃತ ಮೂಲಕವಾಗಿ ಅಲ್ಲಿ ಕಳೆ ಬೆಳೆಸ್ತಾ ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಅಲ್ಲಿ ಒಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಕಾಫಿನ ಉತ್ಪಾದನೆ ಮಾಡ್ತಾ ಇದೀವಿ. ನಾವು ಹೆಚ್ಚು ಕಡಿಮೆ ಒಂದು 7-8,000 ರೂಪಾಯಿ ಖರ್ಚು ಮಾಡಿ 5-40 ಚೀಲ ಕೆಲವು ವರ್ಷ 45-46 ಚೀಲ ಸರಾಸರಿ 30 ಚೀಲ ಕಾಫಿನ ನಾವು ಕೊಯ್ಯಬಹುದು. ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿ ಕಾಫಿ ಬೆಳೆದಿದ್ದೇ ಆದ್ರೆ ಈ ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತೀವಿ, ಜೊತೆನಲ್ಲಿ ಉತ್ಕೃಷ್ಟವಾದಂತಹ ಕಾಫಿಯ ಗುಣಮಟ್ಟನ ನಾವು ಕೊಡ್ತೀವಿ.
3: ಸರ್ಕಾರಿ ನೌಕರರ ದೈನಂದಿನ ಕರ್ತವ್ಯಗಳಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪ, ಅನಗತ್ಯ ವಿಳಂಬ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ KN ಫಣೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ, ದೂರುದಾರರ ಹಾಗೂ ಎದುರುದಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆ ಬಾಗಿಲಿಗೆ ನ್ಯಾಯ ಪರಿಕಲ್ಪನೆ ಈ ಸಭೆಯ ಉದ್ದೇಶ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ವನಸ್ಪಂದನ ಪರಿಸರಕ್ಕೆ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ IFS ಅವರು. ಕೇಳಿ ಕಾರ್ಯಕ್ರಮ ವನಸ್ಪಂದನ.
7: ನಮಸ್ಕಾರ. ಇಂದಿನ ವನಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಕೃತಿ ಮತ್ತು ಮಾನವನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದೆ. ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೇನೆ ಪರಿಸರ ಅಂದ ಮೇಲೆ ಕಾಡುಗಳು, ವನ್ಯಜೀವಿಗಳು, ನದಿಗಳು, ಜೌಗು ಪ್ರದೇಶಗಳು ಮತ್ತು ಜೀವ ವೈವಿಧ್ಯಗಳು ಕೂಡ ಅತ್ಯಗತ್ಯ. ವನ್ಯಜೀವಿಗಳ ಮಹತ್ವ, ಅವುಗಳು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವುಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ October 2-8 ದೇಶದಾದ್ಯಂತ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ

0: ಸೂರ್ಯ ಸೇನ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು.
0: ವನ್ಯಜೀವಿ ಸಪ್ತಾಹ ಅಂದ್ರೆ ಏನು, ಅದನ್ನ ಪರ್ಟಿಕ್ಯುಲರ್ ಆಗಿ ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ರವರೆಗೆ ಯಾಕೆ ನಡೆಸಲಾಗುತ್ತೆ?
1: ಈ ಪ್ರಾಣಿಗಳೇನಿದೆ, ಈ ಅರಣ್ಯ ಏನಿದೆ, ನಮ್ಮ ಪರಿಸರ ಏನಿದೆ, ಅದನ್ನ ನಾವು ಕಾಪಾಡಿಸಬೇಕು ಅಂತ ಹೇಳಿ ನಮಗೊಂದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಸರ್ಕಾರಗಳಿಗೂ ಇದೆ. ಇದನ್ನ ನಾವು ಮನಸ್ಸಿಲಿಟ್ಕೊಂಡು ನಾವು ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಣೆ ಮಾಡಕ್ಕೆ ಶುರು ಮಾಡಿದೀವಿ. ನಾವು ಗಾಂಧೀಜಿ ಅವರದ ಒಂದು ಅಹಿಂಸದ ಒಂದು ಪಾತ್ರ ಏನಿದೆ ಅದನ್ನ ನಾವು ನೆನಪಿಟ್ಕೊಂಡು ಈ ಒಂದು ಸಪ್ತಾಹ ನಾವು ಮಾಡ್ತಾ ಇದ್ದೀವಿ.
0: ಪ್ರತಿ ವರ್ಷವನ್ನು ಮಾಡಬೇಕಾದ್ರೆ ಅದು ಉದ್ದೇಶ ಇರುತ್ತೆ. ಸೊ ಇದ್ರ ಉದ್ದೇಶ ಏನು, ನೀವು ಅನ್ಕೊಂಡಂತ ಉದ್ದೇಶವನ್ನ ನೀವು ರೀಚ್ ಆಗಿದ್ದೀರಾ?
1: ಎಲ್ಲರಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಅನ್ನ, ಈ ಒಂದು ಮಾಹಿತಿಯನ್ನ, ತಿಳುವಳಿಕೆಯನ್ನ ನಾವು ಕೊಡಬೇಕಾಗಿರುವ ಜವಾಬ್ದಾರಿ ನಮಗಿದೆ. ವನ್ಯಜೀವಿ ಸಪ್ತಾಹ ಅಂತ ಹೇಳಿದ ಮೇಲೆ ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೃಗಾಲಯಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಅಥವಾ ಅಲ್ಲಲ್ಲಿರುವ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವರ್ಕ್ಶಾಪ್ಸ್ ನಡೆಸ್ತೀವಿ, ರಿಸರ್ಚ್ ಪ್ರಾಜೆಕ್ಟ್ಸನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ವನ್ಯಜೀವಿಗಳ ಬಗ್ಗೆ ಅವರು ಏನು ಆ ವರ್ಷದಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲಿನೂ ಕೂಡ ಸುಮಾರಷ್ಟು ನಾವು ಸೆಮಿನಾರ್ಸನ್ನು ನಡೆಸುವ ಅವಕಾಶವೂ ನಮಗಿದೆ.
0: ವನ್ಯಜೀವಿ ಸಪ್ತಾಹ ಆಚರಣೆಯ ಮುಖ್ಯ ಉದ್ದೇಶ ಏನು?
1: ಮಾನವ ಪ್ರಾಣಿ ಒಂದು ಇಂಟರಾಕ್ಷನ್ಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತಗೊಂಡು ಹೋಗಬೇಕು, ವೈಲ್ಡ್ ಲೈಫನ್ನು ನಾವು ಭಯದಿಂದ ನೋಡದೆ ಜೊತೆ ಜೊತೆಯಲ್ಲಿ ಬದುಕೋದು ಹೆಂಗೆ ಅಂತ ಹೇಳಿ ನಾವು ಜನರಿಗೆ ಹೇಳಿಕೊಡಬೇಕಾಗುತ್ತೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಈಗ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅರಣ್ಯ ಇಲ್ಲದೆ ನೀರು ಬರಲ್ಲ, ಯಾಕಂದ್ರೆ ನಾವು ನಮ್ಮ ಏನು ವೆಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಅನ್ನು ನಾವು ಉಳಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋರಾಡ್ತಾ ಇದ್ವಿ. ಸೊ ಈ ತರ ಸುಮಾರಷ್ಟು ಟ್ಯಾಗ್ ಲೈನ್ಸ್ ಇಟ್ಕೊಂಡು ನಾವು ನಮ್ಮ ಕ್ಯಾಂಪೇನ್ಸ್ ಅನ್ನು ನಡೆಸ್ತೀವಿ. ಈಗಾಗಲೇ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಸುಮಾರಷ್ಟು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ವಿ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಮಾರು 18 ಗೋಲ್ಸ್ ಇದೆ. ಅದರಲ್ಲಿ ಹೆಂಗೆ ನಾವು ಕಡಿಮೆ ಒಂದು ಲೈವ್ಲಿಹುಡ್ ಅಲ್ಲಿ ಹೆಂಗೆ ನಾವು ಬದುಕಬಹುದು, ಗ್ರೀನ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಮಾತಾಡ್ತೀವಿ. ಅದರಲ್ಲಿ ಮೇಜರ್ ಒಂದು ಥೀಮ್ ಏನು ಅಂದರೆ ನಾವು ಹುಟ್ಟಿದ ಮೇಲೆ ಮುಂದೆ ಬರುವ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನು ನಾವು ಹೆಂಗೆ ಇರ್ತದೋ ಹಾಗೆ ಬಿಟ್ಟು ಹೋಗಬೇಕು ಅಂತ ಹೇಳಿ ನಾವು ಗೊತ್ತು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನು ಇಟ್ಕೊಂಡು ನಾವು ಈಗ ಸುಮಾರಷ್ಟು ಕ್ಯಾಂಪೇನ್ಸನ್ನು, ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ. ನಮ್ಮದು ರಿಸರ್ಚು ಕೂಡ ಅದನ್ನು ಬೇಸ್ ಮಾಡಿನೇ ಸುಮಾರಷ್ಟು ಮಾಡ್ತಾ ಇದ್ವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಬೇಟೆ ಆಡೋದು ಏನಿದೆ ಅದನ್ನು ನಾವು ಆಲ್ರೆಡಿ ಬಂದ್ ಮಾಡಿದ್ದೀವಿ. ಸೊ ಆ ಥರ ಸುಮಾರಷ್ಟು ಕಾನೂನುಗಳನ್ನು ಕೂಡ ನಾವು ಹೊಸದಾಗಿ ತರಲಿಕ್ಕೆ ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಸಿಗ್ನೇಟರಿ ಆಗಿದ ಮೇಲೆ ನಾವು ಹೊಸ ಕಾನೂನುಗಳನ್ನೆಲ್ಲ ಅದ ಮುಖಾಂತರ ತರ್ತೀವಿ.
0: ಈಗಲೇ ನೀವು ಹೇಳಿದ್ರೆ ಶಾಲಾ ಮಕ್ಕಳು ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಹೆಂಗಿರುತ್ತೆ?
1: ಈಗ ಜನರಲಿ ತಾವು ನೋಡಿದ್ರೆ ನಮ್ಮ ಏನು ಶಾಲೆಗಳಿದೆ, ಕಾಲೇಜುಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇದೆಲ್ಲದರಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೀವಿ. ವರ್ಕ್ಶಾಪ್ಸ್ ಆಗಲಿ, ಪೇಂಟಿಂಗ್ ಕಾಂಪಿಟೇಷನ್ಸ್ ಆಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ರಿಸರ್ಚ್ ಸ್ಕಾಲರ್ಸ್ ತನಕ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಿ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈ ನಮ್ಮದು ಏನು ಒಂದು ಈ ವರ್ಷದ ಥೀಮ್ ಏನಿದೆ ಆ ಥೀಮ್ ತಲುಪಬೇಕು ಅಂತ ಹೇಳಿ ನಾವು ಹೊರಡಿ ಅದನ್ನು ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಈ ವರ್ಷ ಈಗ ಥೀಮ್ ನೋಡಿದರೆ ನೀವು ಎಕ್ಸಿಸ್ಟಿಂಗ್ ಇಂಪಾರ್ಟೆಂಟ್ ಎಂಡೆಮಿಕ್ ಸ್ಪೀಸೀಸ್ನ ನಾವು ಸೇವ್ ಮಾಡಬೇಕು ಅಂತ ಒಂದು ಥೀಮ್ ಇದೆ. ಅರಣ್ಯ ಭೂಮಿನೇ ಇದೆ, ಅದರಲ್ಲಿ ಸುಮಾರಷ್ಟು ವನ್ಯಜೀವಿಗಳು ನಮ್ಮ ಹತ್ರ ಇದೆ. ಸೊ ಆ ವನ್ಯಜೀವಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡಬೇಕು ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಮಾತಾಡಕ್ಕೆ.
0: ಈಗ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರಿ ನೀವು ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ಬರೀ ಕಾಡು ಪ್ರಾಣಿಗಳನ್ನ ಮಾತ್ರ ನಾವು ಸಂರಕ್ಷಿಸೋದ ಅಥವಾ ಪರಿಸರವನ್ನ ಕೂಡ ಸಂರಕ್ಷಿಸೋದಾಗಿರತ್ತ?
1: ಸೊ ಅದರಲ್ಲಿ ಬರೀ ಪ್ರಾಣಿಗಳು ಮಾತ್ರ ಬರಲ್ಲ, ಅದರಲ್ಲಿ ಮರಗಳು ಬರುತ್ತೆ, ಗಿಡಮೂಲಿಕೆಗಳು ಬರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಕಪ್ಪೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಜೇನುನೊಣದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಮತ್ತು ಬೊಟಾನಿಕಲ್ಸ್ ಏನಿದೆ ಎಲ್ಲಾನೂ ಬರುತ್ತೆ. ಅದರಲ್ಲಿ ಫಂಗೈ ಬರುತ್ತೆ, ಆಲ್ಗೆ ಬರುತ್ತೆ, ಸುಮಾರಷ್ಟು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಯಾರು ಜಾಸ್ತಿ ಮಾತಾಡಲ್ಲ, ಸೊ ಅದ್ರ ಬಗ್ಗೆ ಯಾರು ಒತ್ತು ಕೊಡಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಥೀಮ್ಸ್ ಎಂದು ಮಾತಾಡ್ತೀವಿ. ಸೊ ಈಗ ಒಂದು ಟೈಗರ್ ಅಂತ ನಾವು ತಗೊಂಡಕ್ಷಣ ಜನರಿಗೆ ಹುಲಿ ಅಂದ್ರೆ ತುಂಬಾ ಪ್ರೀತಿ ಇದೆ, ಇಷ್ಟ ಇದೆ. ಅದು ಹುಲಿಯನ್ನ ನಾವು ಕನ್ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಹೊರಟುವಾಗ ಆ ಹುಲಿ ಜೊತೆಗೆ ಆ ಹುಲಿ ಏನು ಒಂದು ವಾಳ್ತಾ ಇರುವ ಒಂದು ಪ್ರದೇಶ ಏನಿದೆ ಅದು ಎಲ್ಲನೂ ಕೂಡ ನಾವು ರಕ್ಷಣೆ ಮಾಡ್ತೀವಿ. ಅದೇ ಅದರಲ್ಲಿ ಎಲ್ಲ ಉಳಿದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ಬಿಡ್ತಾವೆ. ಸೊ ದಟ್ ಈಸ್ ದ ಐಡಿಯಾ. ಈಗ ಒಂದು ಕೀಸ್ಟೋನ್ ಸ್ಪೀಸೀಸ್, ಅದು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ನಾವು ತಗೊಳ್ತೀವಿ. ಆನೆಗಳು, ಹುಲಿಗಳು, ಚಿರತೆಗಳು, ಈಗ ಬ್ಲಾಕ್ ಪ್ಯಾಂಥರ್ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಪ್ರೀತಿ ಇರ್ತದೆ, ಯಾಕಂದ್ರೆ ಅದು ಒಂದು ರೇರ್ ಸ್ಪೀಸೀಸ್ ಆಗಿ ಕಾಣಕ್ ಸಿಗುತ್ತೆ. ಸೊ ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಇಡೀ ನಾಗರಹೊಳೆ ಏನು ಉದ್ಯಾನವನ ಇದೆ ಅದನ್ನೇ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮ ಒಳಗಡೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಒಂದು ಇಡೀ ಲ್ಯಾಂಡ್ಸ್ಕೇಪೇ ನಾವು

0: ರಕ್ಷಣೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ.
1: ಜೀವ ವೈವಿಧ್ಯ ಅಂತ ಹೇಳಿದ್ರಿ, ಜೀವ ವೈವಿಧ್ಯ ಅನ್ನುವಂಥ ಪದವನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಈ ಜೀವ ವೈವಿಧ್ಯ ಅಂದ್ರೆ ಏನು ಸರ್?
0: ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ ಬಯೋಡೈವರ್ಸಿಟಿಗೆ. ಸೊ ಒಂದೊಂದು ಸ್ಪೀಸೀಸು ಕೂಡ ನಮಗೆ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ, ಇದರಲ್ಲಿ ನಾವು ಚೆನ್ನಾಗಿ ಲೈವ್ಲಿಹುಡ್ ನಡೆಸಬೇಕು ಅಂದರೆ ಎಲ್ಲರೂ ಬದುಕಬೇಕು ಅಂತ ಹೇಳಿ ಒಂದು ಇಕೋಸಿಸ್ಟಮ್ ಇದೆ, ಒಂದು ಫುಡ್ ಚೈನ್ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ ಒಂದು ಈ ಒಂದು ಇಕೋಸಿಸ್ಟಮಲ್ಲಿ. ಆ ಕೆಲಸಗಳನ್ನ ಅವರವರು ಮಾಡುತ್ತಾರೆ. ನಾವು ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ಉಳಿದವರನ್ನ ನಾವು ಡಿಸ್ಟರ್ಬ್ ಮಾಡದೆ ನಾವು ನಮ್ಮ ಒಂದು ಲೈವ್ಲಿಹುಡ್ ಅನ್ನು ನಡೆಸಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಅದನ್ನೇ ನಾವು ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಏನಾಗ್ತಾ ಇದೆ, ನಮ್ಮ ಒಂದು ಬೆಳವಣಿಗೆ ಏನಿದೆ, ಒಂದು ಮಾನವ ಬೆಳವಣಿಗೆ, ಅದು ಎಲ್ಲರನ್ನೂ ಕೂಡ ಎಫೆಕ್ಟ್ ಮಾಡ್ತಾ ಇದೆ.
1: ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅಂತ ತುಂಬಾ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಓಕೆ, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅನ್ಸುತ್ತೆ, ಕುಡಿಲಿಕ್ಕೆ ನೀರು ಆಹಾರ ಸಿಗದೆ ನಗರದತ್ತ ಬರ್ತಾ ಇದೆ ಅಂತ ಹೇಳಿ, ಇದು ನಿಜಕ್ಕೂ ನಿಜಾನ?
0: ಇದು 100% ನಿಜ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಡು ಏನಿದೆ, ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಇಕೋಸಿಸ್ಟಮ್. ಕಾಡು ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಒಂದು ಕಾಂಪ್ಲೆಕ್ಸ್ ಇಕೋಸಿಸ್ಟಮ್ ಇದೆ. ಸೊ ಕಾಡು ಆಲ್ಸೋ ಇಸ್ ಅ ಡೆಫಿನೆಟ್ ಪ್ಲೇಸ್. ಸೊ ಕಾಡಲ್ಲಿ ನೀರಿದೆ, ಕಾಡಲ್ಲಿ ಆಹಾರ ಇದೆ, ಆಯಿತು. ಬಟ್ ಅದರಲ್ಲೂ ಕಾಡಲ್ಲೂ ಕೂಡ ಸುಮಾರಷ್ಟು ಪ್ರೆಷರ್ಸ್ ಈಗ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಒಂದು ಏನು ಅಂದರೆ, ಈಗ ಕಾಡೊಳಗೆ ಹೋಗ್ತಾ ಇರುವ ಜನರಾಗಲಿ ಅಥವಾ ಅಲ್ಲಿ ಹೋಗ್ತಾ ಇರುವ ದನಗಳಾಗಲಿ, ಮೇಯಿಸುವ ಕುರಿಗಳಾಗಲಿ, ಮೇಕೆಯಾಗಲಿ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತದೆ. ಅದಲ್ಲದೆ ನಾವು ಫೈರ್ವುಡ್ ಕಲೆಕ್ಟ್ ಮಾಡೋಕ್ಕೆ, ಸೌದೆ ಕಲೆಕ್ಟ್ ಮಾಡೋಕ್ಕೆ ಒಳಗೆ ಹೋಗ್ತೀವಿ, ಅದರಲ್ಲೂ ಸುಮಾರಷ್ಟು ಮರಗಳನ್ನ ನಾವು ಕಡಿತೀವಿ. ಸೊ ಇದೆಲ್ಲ ಕೂಡ ಹವಾಮಾನ ಬದಲಾವಣೆಯಿಂದ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಬರೀ ಕರ್ನಾಟಕನೋ ಇಂಡಿಯಾಗೋ ಸೀಮಿತವಾಗಿ ಇರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವ ಒಂದು ಸಮಸ್ಯೆ ಎಲ್ಲಾ ದೇಶಗಳು ನಾವು ಈಗ ನೋಡ್ತಾ ಇದೀವಿ. ಸೊ ಅದನ್ನು ನಾವು ಸರಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಕೆಲವೊಂದು ಕೆಲಸಗಳನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇಸ್ ಟ್ರೆಮೆಂಡಸ್. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ 20% ಏನಿದೆ, ನಮ್ಮ ಹತ್ರ ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಅಲೋಕೇಟ್ ಮಾಡ್ತಾ ಇರೋ ಬಜೆಟ್ ಏನಿದೆ, ಇಟ್ ಇಸ್ 0.66%. 1% ಕೂಡ ನಾವು ಬಜೆಟ್ ಅಲೋಕೇಟ್ ಮಾಡಲ್ಲ. ಆ ತರ ಒಂದು ದೊಡ್ಡ ಒಂದು ವಿಸ್ತೀರ್ಣವನ್ನ ನಾವು ನಿರ್ವಹಣೆ ಮಾಡಬೇಕು ವಿತ್ 100% ಎಫಿಷಿಯನ್ಸಿ, ಈ ತರ ಒಳ್ಳೆ ಒಂದು ಅರಣ್ಯವನ್ನು ನಾವು ಕಟ್ಟಬೇಕು ಅಂದ್ರೆ ಅದರಲ್ಲಿ ನಾವು ಮಾಡಕ್ ಆಗಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್.
1: ಇನ್ನು ಟ್ರೆಕ್ಕಿಂಗ್ ಅದು ಇದು ಅಂತ ಹೇಳಿ ಮನುಷ್ಯರು ಕಾಡಿಗೆ ಹೋಗ್ತಾ ಇದ್ದಾರೆ, ಇದರಿಂದ ಏನಾದರೂ ತುಂಬಾನೇ ಎಫೆಕ್ಟ್ ಆಗ್ತಿದ್ಯಾ ಪರಿಸರಕ್ಕೆ?
0: ಈ ಟ್ರೆಕ್ಕಿಂಗ್ ಜನರಲಿ ಯಾಕೆ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫಸ್ಟ್, ಯಾಕಂದ್ರೆ ಅರಣ್ಯ ಇಲಾಖೆ ಯಾಕೆ ಟ್ರೆಕ್ಕಿಂಗ್ ನಡೆಸಬೇಕು ಅಂತ. ಬಟ್ ಯಾಕೆ ಅಂದ್ರೆ ಒಂದು ಆ ವಾತಾವರಣವನ್ನ ಜನರಿಗೆ ತೋರಿಸ್ಬೇಕು. ಅರಣ್ಯ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಒಳ್ಳೆ ಗಾಳಿ ಅಂದ್ರೆ ಏನು, ಶುದ್ಧ ಕುಡಿಯುವ ನೀರು ಅಂದ್ರೆ ಏನು ಅಂತ ಜನ ನೋಡ್ತಾರೆ ಫಸ್ಟ್ ಹ್ಯಾಂಡ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಪ್ರೀತಿ ಬರುತ್ತೆ ಅರಣ್ಯದ ಮೇಲೆ ಆಗಲಿ ಅಥವಾ ಪರಿಸರದ ಮೇಲೆ ಆಗಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಸ್ಪೇಸ್ ನಮಗೆ ಒಂದು ಜನರ ಜೊತೆಗೆ. ಸೊ ನಾವು ಏನು ಬೇಡಿಕೆ ಇಡ್ತೀವಿ ಅಂದರೆ ಟ್ರೆಕ್ಕಿಂಗ್ ಹೋಗಿ, ಬಟ್ ಆದರೆ ರೆಸ್ಪಾನ್ಸಿಬಲ್ ಆಗಿರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೋಗಬೇಕು, ಬರಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಮಾಡ್ತೀವಿ.
1: ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳಿ, ಈ ಒಂದು ಘೋಷವಾಕ್ಯದ ಹಿಂದಿರುವ ನಿಜವಾದ ಸಂದೇಶ ಏನು ಸರ್? ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ ನಾಡನ್ನು ಮಾತ್ರ ಬೆಳೆಸಿ ಅನ್ನೋ ಥರ ಹೋಗ್ತಾ ಇದೆ, ಕಾಡನ್ನೆಲ್ಲ ಅಳಿಸಿ ಹಾಕ್ತಾ ಇದ್ದಾರೆ. ಸೊ
0: ನಾಡು ಅಂದ್ರೆ ನಾಡಲ್ಲಿ ಕಾಡು ಕೂಡ ಇದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿನೇ ನಾವು ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ನಾವು ಜನರ ಮುಂದೆ ಇಡ್ತಾ ಇದ್ವಿ. ಒಂದೊಂದು ಸತಿನು ನಮಗೆ ಡಿಸ್ಕಷನ್ಸ್ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಏ ನಿಮ್ ಪ್ರಾಣಿಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದೆ, ನಿಮ್ಮ ಆನೆ ಬಂದು ನಮ್ಮ ಜನರನ್ನ ಕೊಂದಿದೆ, ಅದೊಂದು ನೆರೆಟಿವ್ ಏನಿದೆ, ನೆರೆಟಿವ್ ಅಲ್ಲಿ ಅರಣ್ಯ ಇಲಾಖೆಯದ ಕಾಡು ಬೇರೆ, ಜನರು ಬೇರೆ ಅಂತ ಹೇಳಿ ಒಂದು ಬೌಂಡ್ರಿಯನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಅದು ತಪ್ಪು ಆಕ್ಚುಲಿ. ಯಾಕಂದ್ರೆ ನಾಡಲ್ಲಿ ಕಾಡುಗಳು ಬಂದ ಮೇಲೆ ಕಾಡುಗಳು ನಿಮ್ದೇ, ಜನರದೇ ಕಾಡು, ಜನರದೇ ಪ್ರಾಣಿಗಳು ಜನರದೇ ಅಂತ ಹೇಳಿ ಒಂದು ಪರ್ಸ್ಪೆಕ್ಟಿವ್ ಬರಬೇಕು.
1: ಇದರಿಂದ ಜನರ ಸಪೋರ್ಟಿವ್ ಹೆಂಗಿದೆ, ಜನರನ್ನ ಹೇಗೆ ನೀವು ರೀಚ್ ಮಾಡ್ತಿದ್ದೀರಾ?
0: ಈಗಾಗಲೇ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಒಂದು ಸಕ್ಸಸ್ ಅನ್ನ ಆಲ್ರೆಡಿ ತಗೊಂಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ಜನರ ತನಕ ಎಲ್ಲರಿಗೂ ಕೂಡ ಅರಣ್ಯದ ಮಹತ್ವ ಏನಿದೆ, ಪರಿಸರವನ್ನ ಯಾಕೆ ಉಳಿಸ್ಬೇಕು, ನಿಜವಾಗಿ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂದ್ರೆ ಅರಣ್ಯ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಬಟ್ ಆದ್ರೆ ಒಬ್ಬ ಪ್ರಜೆಯಾಗಿ ಅವನು ಏನ್ ಮಾಡಬೇಕು ಅಂತ ಹೇಳಿ ನಾವು ಹೇಳ್ಕೊಡ್ತಾ ಇದೀವಿ ಇವಾಗ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋದಾಗಲಿ ಅಥವಾ ಅವರದ್ದು ಲೈವ್ಲಿಹುಡ್ಸನ್ನೇ ಮಿನಿಮಮ್ ಲೈವ್ಲಿಹುಡ್ಸ್ ಆಗಿ ತಗೊಂಡು ಹೋಗೋದಾಗಲಿ, ಕ್ಲೈಮೇಟ್ ಫ್ರೆಂಡ್ಲಿ ಆಗಿ ಸಸ್ಟೈನಬಲ್ ಆಗಿ ಹೆಂಗೆ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಸುಮಾರಷ್ಟು ಜನ ಈಗ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿ ಸುಮಾರಷ್ಟು ಜನರಿಗೆ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಬರ್ತಾ ಇದೆ.
1: ವನ್ಯಜೀವಿ ಸಪ್ತಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳಿಂದ ಕ್ಷೇತ್ರ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಧನಾತ್ಮಕ ಬದಲಾವಣೆಗಳೇನು ಸರ್?
0: ಈಗಾಗಲೇ ಏನ್ ಮಾಡ್ತಾ ಇದ್ವಿ, ಇಷ್ಟು ವರ್ಷಗಳು ಮಾಡ್ಕೊಂಡ್ ಬಂದಿದ್ವಿ, 1957 ಈ ಒಂದು ಸಪ್ತಾಹ ನಡೀತಾ ಇದೆ. ಜನರಿಗೆ ಈಗಾಗಲೇ ಅವೇರ್ನೆಸ್ ಅಂತ ಆಲ್ರೆಡಿ ಬಂದಿದೆ, ವನ್ಯಜೀವಿ ಬಗ್ಗೆ ಆಗಲಿ ಅರಣ್ಯ ಬಗ್ಗೆ ಆಗಲಿ. ಆ ಅವೇರ್ನೆಸ್ ಜೊತೆಗೆ ಅವರು ಇನ್ನೂ

0: ಹೆಂಗೆ ಚೆನ್ನಾಗಿ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸ್ಬೋದು, ಹೆಂಗೆ ನಮಗೆ ಸಹಾಯ ಮಾಡ್ಬೋದು, ಸೊ ಅದರಲ್ಲಿ ಅವರು ನಮ್ಮ ಜೊತೆಗೆ ಹೆಂಗೆ ಬಂದು ಕೊಲಾಬರೇಟ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಕೊಲಾಬರೇಷನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಸೊ ಇದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ವಿಷಯಗಳು ನಾವು ತಗೊಂಡು ಹೋಗ್ಬೇಕಾಗ್ತದೆ.
1: ಜನಸಾಮಾನ್ಯರು ಅರಣ್ಯ ಇಲಾಖೆಯವರೊಂದಿಗೆ ಹೇಗೆ ಕೈ ಜೋಡಿಸಬಹುದು ಸರ್?
0: ಪ್ಲಾಸ್ಟಿಕ್ ತೆಗೆಯುವ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡದಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತನಕ ಅವರು ನಮ್ಮ ಜೊತೆಗೆ ಕೈ ಜೋಡಿಸಬಹುದು. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳಾಗಲಿ, ಬೇರೆ ಬೇರೆ ಸ್ಥಳೀಯ ಜನರಾಗಲಿ, ಅವ್ರದ್ದು ಒಂದು ಗುಂಪಾಗಲಿ, ಒಕ್ಕಟ್ಟಾಗಿ ಬಂದು ಅವರು ಭಾಗವಹಿಸೋಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಅವಕಾಶ ಇದೆ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡೋಕ್ಕೆ. ಅದಲ್ಲದೆ ಸುಮಾರಷ್ಟು ನಾವು ವಾಲಂಟಿಯರ್ ಪ್ರೋಗ್ರಾಮ್ಸನ್ನು ಮಾಡ್ತೀವಿ. ಬಂದಿಪುರಲ್ಲಿ ಅರಣ್ಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಇದೆ. ನಮ್ಮ ಬಣ್ಣರಘಟ್ಟ ಮೃಗಾಲಯ ಆಗಲಿ ಅಥವಾ ಮೈಸೂರು ಮೃಗಾಲಯ ಆಗಲಿ, ಸುಮಾರಷ್ಟು ಮೃಗಾಲಯ ನಮ್ಮ ಕರ್ನಾಟಕದಲ್ಲಿದೆ. ನಾವು ಝೂ ಕ್ಲಬ್ಸ್ನ ನಡೆಸ್ತೀವಿ, ವಾಲಂಟಿಯರ್ ಪ್ರೋಗ್ರಾಮ್ಸ್ನ ನಡೆಸ್ತೀವಿ. ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಕೈ ಜೋಡಿಸ್ಬೋದು.
1: ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ನಡೆಸುವ ಜಂಟಿ ಗಸ್ತುಗಳಲ್ಲಿ ಕಾಡಿನ ಗಡಿಭಾಗಗಳಲ್ಲಿ ನೂರಾರು ಉರುಳುಗಳನ್ನು ಪತ್ತೆ ಹಚ್ಚಿ ತೆರವುಗೊಳಿಸಲಾಗುತ್ತೆ. ಇಂತಹ ಕಾರ್ಯಾಚರಣೆಗಳ ಮಹತ್ವ ಏನು?
0: ಈಗ ಉರುಳುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಈ ಉರುಳುಗಳು ಹಾಕೋದು ಬರೀ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿಯೋಕ್ಕೆ, ಕೋಳಿ ಆಗಲಿ ಅಥವಾ ಮ್ಯಾಕ್ಸಿಮಮ್ ಏನು ಬೀಳ್ತದೆ ಅವರಿಗೆ ಕಾಡಂದಿ ಬೀಳ್ತದೆ. ಸೊ ಈ ಥರ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದ್ರೆ ಏನಾಗುತ್ತೆ, ಈ ದೊಡ್ಡ ಪ್ರಾಣಿಗಳಿಗೆ ಊಟ ಆಹಾರ ಸಿಗಲ್ಲ. ಸೊ ಅದು ಒಂದು ಫುಡ್ ವೆಬ್ಬನ್ನು ಕಟ್ ಮಾಡೋ ಥರ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಯನ್ನ ಕಾಡೊಳಗೆ ಹಿಡಿಯೋದೆ ಇಟ್ ಈಸ್ ಬ್ಯಾಂಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಇದನ್ನು ನಾವು ಸುಮಾರಷ್ಟು ಕಾರ್ಯಕ್ರಮದ ಮುಖಾಂತರ ನಾವು ತಡೆ ಹಿಡಿತೀವಿ. ಒಂದು ಬೇಸಿಕ್ ಆಗಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳೋದು, ಬೇಸಿಕ್ಲಿ ಮಾಡಬೇಡಿ ದಯವಿಟ್ಟು, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸತ್ತೋದ್ರೆ ದೊಡ್ಡ ಪ್ರಾಣಿಗಳು ನಿಮ್ಮ ಏನು ಕುರಿ ಏನಿದೆ, ನಿಮ್ಮ ಸಾಕು ನಾಯಿಗಳೇನಿದೆ ಅದನ್ನು ತಿನ್ನಕ್ಕೆ ಕಾಡಿಂದ ಹೊರಗಡೆ ಬರ್ತಾವೆ ಅಂತ ಹೇಳ್ತೀವಿ.
1: ವನ್ಯಜೀವಿ ಸಪ್ತಾಹ ಒಂದು ವಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಭಾಗವಾಗಬೇಕು ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಒಂದು ಸಂದೇಶ ಏನು ಸರ್?
0: ಸೊ ಕಾಡು ನಾಡು ಏನಿದೆ ಎರಡೂ ಕೂಡ ಒಂದೇ. ಸೊ ಕಾಡಲ್ಲೂ ನಾಡು ಇದೆ, ನಾಡಲ್ಲೂ ಕಾಡಿದೆ. ಸೊ ಅದನ್ನು ಎಲ್ಲರೂ ಕೂಡ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾಡಲ್ಲದೆ ನಾಡು ಇರೋಕ್ಕಾಗಲ್ಲ, ನಾಡಿಲ್ಲದೆ ಕಾಡು ಇರೋಕ್ಕಾಗಲ್ಲ. ಯಾಕಂದರೆ ನಮಗೆ ಇಷ್ಟು ವರ್ಷ ಕಾಡು ಹೆಂಗೆ ಬದುಕಿದೆ ಅಂದರೆ ಜನರಿಂದ ಬದುಕಿರೋದು, ಅದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ, ಇರುವ ಅರಣ್ಯನ ಉಳಿಸ್ಬೇಕಾಗತ್ತೆ, ಇರುವ ವನ್ಯಜೀವಿ ಜೊತೆಗೆ ನಾವು ಸಹಬಾಳುವೆ ಎಂದು ನಾವು ಜೀವನ ಮಾಡಬೇಕು.
1: ಇಂದು ನಾವು ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯ ಮತ್ತು ವನ್ಯಜೀವಿಗಳು ಒಟ್ಟಿಗೆ ಬದುಕಲು ಸಾಧ್ಯವಾಗುವಂತಹ ದಾರಿಗಳ ಬಗ್ಗೆಯೂ ಸಾಕಷ್ಟು ತಿಳಿದುಕೊಂಡ್ವಿ. ತುಂಬಾ ಧನ್ಯವಾದಗಳು ಸರ್.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7:30 ಕೇಳಿ ಕೆಲ ವಾಣಿಜ್ಯ ಪ್ರಕಟಣೆ.
4: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
8: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟ್ ಕೆಲಸ ಐತಿ.
9: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.
8: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾರಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರೋ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
9: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
10: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ,

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಪೆಟ್ರೋಲ್ ಸುಡುವಿಕೆ ನಿರಂತರ.
3: ಭೂತಾಯಿಯ ರೋದನ ಆತಂಕಕರ.
4: ಇದು ಆಕಾಶವಾಣಿ ವಿಜಯಪುರ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ನಿಲಯದ ಸಹಪ್ರಸಾರದಲ್ಲಿ ಕೇಳುತ್ತೀರಿ.
5: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ. ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
6: ಕಾಳಜಿ ಇರಲಿ ಆರೋಗ್ಯದ ಬಗ್ಗೆ.
7: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಒಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ: ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ.

0: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31ರವರೆಗೆ ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926ರಲ್ಲಿ ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1ರಂದು 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100 ಹೆಗ್ಗುರುತು ತೀರ್ಪುಗಳು ಎಂಬ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ರಾಜ್ಯಗಳ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಯುಪಿಎಸ್ಸಿ ಅಧಿಕಾರಿಗಳು ಮತ್ತು ಇತರರು ಸೇರಿದಂತೆ ದೇಶಾದ್ಯಂತದ ಹಲವು ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ಇದೀಗ.
1: कार्यक्रम उन साल भर चलने वाले समारोहों का समापन होगा जो पिछले साल 1 अक्टूबर से आरंभ हुए थे और 1926 में संघ लोक सेवा आयोग यूपीएससी की स्थापना के 100 साल पूरे होने के उपलक्ष्य में आयोजित किए जा रहे हैं. इस अवसर पर प्रधानमंत्री नरेंद्र मोदी संघ लोक सेवा

0: ವಾಣಿ ಸಮಾಚಾರ ದಿಲ್ಲಿ.
1: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪಾವತಿ ಮಾರ್ಗನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವೂ ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ,
4: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಕೇಂದ್ರ ವಸ್ತ್ರೋದ್ಯಮ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳು ಹೊಸ ಮಾರುಕಟ್ಟೆಗಳು ತೆರೆಯುವ ನಿರೀಕ್ಷೆ ಇದೆ ಮತ್ತು ಇದು ಈ ಕಾರ್ಯಕ್ರಮದ ಪ್ರಮುಖ ಚರ್ಚಾ ವಿಷಯವಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ವಸ್ತ್ರೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರದ ದೂರದೃಷ್ಟಿ, ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುವುದು. ವಸ್ತ್ರೋದ್ಯಮ ಕ್ಷೇತ್ರವು ದೇಶಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ

0: ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದ ಎದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ವಿಜಯಪುರ ಸಮಯ 7:45:24. ಇನ್ನೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
5: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
4: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಡಾಕ್ಟರ್ ರಾಜ್ಕುಮಾರ್ ಇವರ ಧ್ವನಿಗಳಲ್ಲಿ ಇದುವರೆಗೆ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಕೇಳಿ, ಶರಪಂಜರ ಚಿತ್ರದ ಒಂದು ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳು ಈ ಬೆಳಗ್ಗೆ 9:45 ಪ್ರಸಾರ ಮಾಡುತ್ತೇವೆ. ಈಗ ಸಮಯ 8 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Airlines, Indian captain fights for co-pilot trying to crash Israel-bound plane. The paper adds that he saved 174 on board the Dubai-Tel Aviv flight. Most papers also have on their front page the story of PM Modi calling President Trump and discussing regional and global issues against the backdrop of New Delhi's concern over a US sanctions law on Russia. The Hindustan Times says, trade, defense, energy ties in focus as Modi-Trump talk, while the Asian Age has on its front page, Modi speaks to Trump amid US tariff threat over Russia oil. Hashim Musa, last man linked to Pahalgam attack, killed in JNK, headlines the Pioneer, while the Statesman says, security forces killed senior LET commander Musa in JNK. And finally, a report in the Economic Times says that buoyant quarter two demand for consumer goods lifts festive sales outlook. And with that, it's back to you, Pramod.
1: Thank you, Sarabjit. And now before we end the bulletin, the headlines once again. Prime Minister Narendra Modi to participate in centenary celebrations of UPSC at Bharat Mandapam in New Delhi today. Union Cabinet hikes minimum support prices for Rabi crops for 2027-28 marketing season. Government to launch auction of offshore mineral blocks today to unlock India's offshore mineral potential. Supreme Court rules out total ban on firecrackers ahead of Diwali, favors balanced approach. Saudi authorities arrest Omani co-pilot for stabbing captain and attempting to crash fly Dubai flight traveling from Dubai to Tel Aviv. Prime Minister Modi describes Indian pilot Smith Machar a true hero for saving 174 lives. And in men's cricket, India beat West Indies by 8 wickets in second ODI in Guwahati to take unassailable 2-0 lead. And with that, we end the morning news. Have a nice day.
2: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 8:30.
3: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
2: ನಮಸ್ಕಾರ ಶ್ರೀಮತಿ ಶಾಂತವಾಯಿ ಲಾಯಪ್ಪ ಕಾಂಬಳೆ ಅವರ.
4: ನಮಸ್ಕಾರ.
2: ಎಷ್ಟು ವರ್ಷಗಳಿಂದ ಈ ಜನಪದ ಗೀತೆಗಳನ್ನು
4: ಹದಿನೈದು ವರ್ಷಕ್ಕಿದ್ದಾಗೆ ಹಾಡ್ತೀನಿ.
2: ಈಗ ನಿಮ್ಗೆ ವಯಸ್ಸು ಎಷ್ಟ್ರಿ?
4: ಈಗ 65
2: ಅರವತ್ತೈದು ಮ್ಯಾಗಿರ್ಬೇಕ್ರಿ?
4: ಇರ್ಬೇಕ್ರಿ, ನಮ್ಗೇನ್ ಲೆಕ್ಕಿಲ್ರಿ, ಅವ್ರಿಗೆ ಗೊತ್ತ ಗಂಡಸ್ ಮಕ್ಳಿಗೆ. 65 ಅದಿರ್ಬೇಕಂತ ನನಗೆ ಅನಿಸ್ತೈತ್ರಿ. 70 ಅದು ಬಂದಿರ್ಬೇಕು, 2.70 ಅದಿರ್ಬೇಕ್ರಿ.
2: ಅಂದ್ರೆ ಈ ಹಾಡುಗಳನ್ನ ಹಾಡಬೇಕು ಅಂತೇಳಿ ನಿಮ್ಗೆ ಹೆಂಗ ಅನಿಸ್ತ್ರಿ? ಏನು ಸಣ್ಣಂದಿರ್ತಂದ
4: ಸಣ್ಣಗಿದ್ದಾನ ಹಂಗೆ ಹಾಡ್ತೀನಿ.
2: ಏನ್ ಮನಿ ಒಳಗ
4: ಮನ್ಯಾಗ ಎಲ್ಲಾರು ನಮ್ಮ ಅಕ್ಕಗಳು ಅದ ಹಾಡ್ತಿರ್ರಿ. ನಾವು ಅಲ್ಲಿ ಆಟ ನೋಡಕ್ ಹೋಗುದ, ಅವ್ ಬರೇ ನಾಟಕ ನೋಡುದಲ್ರಿ. ಹೋಗಿ ಅಲ್ಲಿದ್ದರ ನಮ್ಮ ಅಪ್ಪ ಹೇಳ್ತಿದ್ರು, ಅಲ್ಲಿ ಹಂಗ್ ನೋಡಿ ಬಂದ್ರೆ ಅದ್ ನನ್ಗೆ ಹೇಳ್ರಿ. ನಾವು ಅವ್ರೆಲ್ಲ ಮಾಡಿ ತೋರಿಸಿದೇವ್ರಿ. ನಾವು ಆಡುದು ಕುಣಿದು ಚಿತ್ರ ಮಾಡುದು ಎಲ್ಲ ತೋರಿಸಿದ್ರು ನಮ್ಮ ಅಪ್ಪಕ್
2: ಅಲ್ರಿ.
4: ಸಣ್ಣಗಿದ್ದಾನ ಇರ್ತಾರ 12 ವರ್ಷನಾಕ್ರಿ ಚಾಲೋರ್ನ ಅಂತ ನಡ್ಕೊಂಡ್ ಇಂದ ಇಲ್ಲಿ ಬಂದ್ ಹಾಡ್ತಿದ್ರು ಬಿಸುಕಲ್ಲ ಆಡ ಅದು ಇದು ಎಲ್ಲ. ಈಗ ನಮಗೆಲ್ಲ ಟೆನ್ಷನ್ ದಾಗ ಎಲ್ಲ ಮರ್ತು ಬಿಟ್ಟಿದ್ರು. ಮತ್ತೆ ಇಲ್ಲಿ ಬರೋಣ, ಮತ್ ನೆನಪಂದವು
2: ಆಗಳೆ ಮಾತಾಡ್ಕೋತ ಹೇಳಾಕತ್ತಿದ್ರಿ. ಯಾವ್ದೋ ಚಾದ ಮೇಗಿನ ಒಂದ್ ಹಾಡ
4: ಚಾದ್ ಐತಿರ್ಬಿಡ್ರಿ. ಅದೇ ಯಾನ್ರಿ ಅಂದಾರತ್ತೇನ್ರಿ?
2: ಇಲ್ಲ ಹಾಡ್ರಿ ನೋಡೋಣ.
4: ಹ್ಮ್ ರೀ.

0: ಅಂದ್ರ ಚಾ ಕುಡಿಯೋರಿಗೆ ಬೈತು
1: ಚಾ ಕುಡಿಸ ಗಟ್ಟದ್ರೆ ಹಂಗ್ರೆ ಅವ್ರು ಹಾಡತಿದ್ರು ಊರಾಗ ಸೋಬಾನ್ಕ ಹೋಗಣ.
0: ಜನಪದ ಗೀತೆ ಇದು ಕಲೆ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಸ.
1: ಕಲೆ ಉಳಿಬೇಕಂದ್ರ ಅವ್ರು ಕಲ್ಕೋಬೇಕ್ರಿ, ಹಿಂದಿದ್ದವ್ರು
0: ನಮ್ಮ ಈಗಿನವರು
1: ಕಲ್ಕೋಬೇಕ್ರಿ, ಬರ್ಕೋಬೇಕು. ಹಿಂಗೈತಲ್ಲ ಉಳಿತೈತ್ರಿ, ನಮ್ಮ ಹೆಸರ ಉಳಿತೈತಲ್ರಿ. ಇಂಥವ್ರ ಹಿಂಗ ಹಾಡಿರುವ ನಮ್ಮ ಅಪ್ಪ ನಮ್ಮ

0: ಆಯಿ ನಮ್ಮತ್ತೆ.
1: ಕಾಲೇಜ್ ಹುಡುಗರು ಏನ್ ಮಾಡ್ತಾರ್ರಿ ಇವತ್ತ? ಅವರು ಒಂದು 10ನೇತೇಕ್ ಬಂದ್ರೋ ಇಲ್ಲೋ, PUC ಬಂದ್ರೋ ಇಲ್ಲೋ, ಮನಿಯೊಳಗ ನನ್ ಗಾಡಿ ಕೊಡಿಸ್ರಿ, ನನ್ ಮೊಬೈಲ್ ಕೊಡಿಸ್ರಿ, ಇಂತವೆಲ್ಲ ಮಾಡ್ತಾರ್ರಿ?
0: ಅವತ್ತಾವೆಲ್ಲ ಮಾಡ್ತಾರ, ಅವನ್ಸಿ ಕೊಡ್ತಾರ. ಅವತ್ತಾಯ್ತಂದ್ ಈಗಿನ ನಮ್ಮಂಗ ಅವಾಗಿದ್ದಿಲ್ರಿ.
1: ಕೊಡ್ಬೇಕಂತೀರೋ ಕೊಡಬಾರ್ದಂತೀರೋ?
0: ಕೊಡಬಾರ್ದ್ರಿ, ಜೀವನ ಹಾಳಲ್ರಿ. ಮಕ್ಳು ಕರಿ ಮಕ್ಕಳಿಗೆ ಕೊಟ್ರೆ ಹಾಳಲ್ರಿ.
1: ಹೆಂಗ್ ಹಾಳಂತೀರಿ?
0: ಎಲ್ಲಾರ ಅವ್ರು ಕಲಿತಾರ ಶಾಲಿ ಚಂದ, ಎಷ್ಟು ಕಷ್ಟ ಇಲ್ಲ ಕಲತ ಮುಂದ್ ಹೋತಾನ್ರಿ, ಉಪವಾಸ ಕಲ್ತಾವ್ ಮುಂದ್ ಬರ್ತಾನ್ರಿ.
1: ಖರೇ ಅದ್ರಿ, ಖರೇ.
0: ರೊಕ್ಕ ರೂಪಾಯಿ ನನ್ನ ಮಗ ಒಬ್ಬನೇ ಅದನ್ನ ಪಕ್ಕ ತೋರಿ ಅನ್ಬೇಕ, ತೋರಿ ಪಕ್ಕ ಕಲಿ ಅಂದ್ರ ಮತ್ತೊಂದ್ ಚಂದಕ್ ಬೀಳ್ತಾನ. ನೀವ್ ಕೈಕೊಂಡ್ರೆ ಅಲ್ಲಪ್ಪ ಇದ್ದಾಗದ ಮಾಡ್ಬೇಡ, ಚಂದಂಗಿರು ನೀವ್ ಹೇಳ ತಾಯಿಗಳು ಚಂದಾಗಿ ಹೇಳಿದ್ರಂದ್ರೆ ಅವ್ರು ಕಲ್ಕೋತಾರ್ರಿ. ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಹೇಳುದು, ಗಂಡಸ ಮಕ್ಳಿಗೆ ಗಂಡಸ ಮಕ್ಳಿಗೆ ಹೇಳುದು. ಕಲ್ತರ ಅವ್ರು ಅಂದ್ರೆ ಈಗಿನ ಮಂದಿ ಹಿಡ್ಕೊಳಂಗ್ ಕಾಣಿಸಂಗಿಲ್ರಿ ನನಗ್ರಿ.
1: ಹಂಗನಸ್ತದ
0: ಹಂಗ ಅಂದ್ರೆ ಈ ಕೊಟ್ರೆ ಸಮಾಧಾನ ಇರ್ತಾರ್ರಿ ಅವ್ರು. ಅದು ಬೇಡ ಅನ್ನಂಗಿಲ್ಲ, ಕುಡ್ಲಾಕ್ ಬೇಡ ಅನ್ನಂಗಿಲ್ಲ, ಲೆಕ್ಕ ಇರ್ಬೇಕತ್ರಿ. ಲೆಕ್ಕಿಲ್ಲ ತೊಂದ್ ಕಲೀಲ್ರಿ, ಅದಕ್ಕೆ ತಪ್ಪಿಲ್ಲ. ಇದು ಕೊಟ್ಟಾರಪ್ಪ ನನಗೆ ಎದಕ್ ಕೊಟ್ಟರತ್ತ ತಲೆಯಾಗಿತ್ತು ಕಲ್ಕೊಂಡ್ರೆ ಚಲೋ ರೀ.
1: ಇನ್ನೊಂದ್ ಯಾವ್ದ ಅಣ್ಣ ತಂಬ್ರ ಹಾಡ ಹಾಕ್ತೀನಿ ಅಂತಂದ್ರಿ ನೀವು?

0: ಇವತ್ತಿನ ಹೆಣ್ಮಕ್ಳಿಗೆ ಏನ್ ಹೇಳಬೇಕು
1: ಕೇಳ್ತಾರ
0: ಅಂದ್ರೆ ನಿಮಗ ನಮಗ ಫರಕದ
1: ಫರಕ್ ಐತ್ರಿ. ಹೆಣ್ಣಂದ್ರ ಕಣ್ಣಂದ್ರ ಸಂಸಾರ ಕಣ್ಣ ಹೆಣ್ಣ ಮನಿ ಲಕ್ಷ್ಮಿ ಎಲ್ಲಾರ್ದು ತಾಳದಕ್ಕಿ ಬಾಳ್ತಾಡ್ರಿ. ಲಕ್ಷ್ಮಿ ಅಂದ್ರ ಮನ್ಯಾಗ ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲಾ ದೇವ್ರ ದಿಂಡ್ರ ಮಾಡ್ಕೊ ಬಂದವ್ರಿಗೆ ಊಟ ಉಪಚಾರ

0: ಚಾ ಪಾನಿ.
1: ನಿಮ್ದು ಅವತ್ತು ಅವಿಭಕ್ತ ಕುಟುಂಬ ಇರಬೇಕು, ಎಲ್ಲ ಕೂಡ ಕುಟುಂಬ. ಇವತ್ತು ಕೆಲಸ ಮಾಡುವ ಮಹಿಳೆ ಆಗ್ಯಾಳ, ಕೆಲಸ ಮಾಡಕ್ ಆಗ್ಯಾಳ, ಅಕ್ಕಿಗಿದ್ದೆಲ್ಲ ನಿಭಾಯಿಸಕ ಹಂಗಿಲ್ಲ. ಹೆಂಗ್ ಮಾಡ್ಬೇಕು ಅಕ್ಕಿ
0: ಹೇಳುದ್ರೆ? ಹಂಗೆ ಸಣ್ಣಗೆ ಹೇಳುದು, ಮಾಡೋರು ಮಾಡ್ತಾರೆ, ಮಾಡ್ಲಿಕ್ಕೆ ನಮಗೂ ಎಟ್ಟು ಅತ್ತೆಟ್ ಮಾಡ್ತೇವೆ.
1: ಅಂದ್ರೆ ಒಟ್ಟು ಅವಾಗಿನ ಕಾಲಕ್ಕ ಈಗಿನ ಕಾಲಕ್ಕ ಬಾಳ
0: ಏನು ಇಲ್ರಿ, ಉಪಯೋಗನ ಇಲ್ಲ. ಮತ್ತೆ ಈಗಿನ ಮಂದಿ ಹೇಳಿ ಕುಟ್ಟದ ಬೀಸು ಗೊತ್ತೈತ್ರಿ ಅವ್ರಿ, ಕಲ ಕರಾರ ಗೊತ್ತಿಲ್ಲ. ಅಷ್ಟ ಮಾಡ್ತಿರಿ, ನಿಮ್ ಸರಿವರಕ್ಕೆ ನಿಮಗ್ ಗಟ್ಟಿರ್ತೈತಿ. ಮನುಷ್ಯ ಬಾಗುದು ಹೇಳುದು ಕಸ ಮುಸಿರಿ ಮನೆ ಅಂತ ಮಾಡ್ಕೊಂಡು ನಿಮ್ ಕೆಲಸ ಮಾಡ್ರಿ, ಮತ್ತ ಒಂದ್ ರೊಟ್ಟಿ ಅರ್ಧ ಹೆಸ್ತೈತ್ರಿ. ಕುತ್ತವ್ರಿ ಕುತ್ತವ್ರಿ, ನಾವ್ ದಣದ ಬಂದಿನ ಹೋಗಿ ಕೂತಾರೆ ರೊಟ್ಟಿನ ತಿನ್ನಾಗ.
1: ಅದು ಬಹುಶಃ ಹತ್ತಂಗನೂ ಇಲ್ಲ,
0: ಬಾನ ತಿಂದ್ಕೊಂಡ್ರ ಮತ್ತೆ ಗಡಕ್ಕನೆ ಮಾಡ್ಕೊಳ್ಳೋದು. ನಿಮ್ ಕಾರ್ಯ ನುಸ್ತಾವಲ್ಲ ತಿರುಗಾಡಿ ನುಸ್ತಾವಲ್ರಿ. ನೌಕರಿ ಐತಿ, ಚಾಕ್ರಿ ಐತಿ, ಖರೀದಿ ಎಲ್ಲಾ ಕೆಲಸ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮೈಗ್ ಹತ್ತೈತಿ. ಇಲ್ಲಕ್ಕೆ ಮೈಗ್ ಹತ್ತಂಗಿತ್ತೆ ಅನ್ನ. ಈಗ ನಾವ್ ಇದ್ದೇವ ಅಂದ್ರೆ ನಮ್ ಮಕ್ಳು ಕಲ್ಕೊತಾರ.
1: ಅಂದ್ರೆ ನೀವ್ ಹೇಳ್ತೀರಿ, ಇವತ್ತು ನಾ ಮಾಡಿದ್ನಿ ಅಂದ್ರೆ ನನ್ ಮಕ್ಳು ಕಲಿತಾರ.
0: ಈಗ ನಮ್ ಮನ್ಯಾಗ ದೊಡ್ಡವ್ರು ಮಾಡಿದ್ರ ಸಣ್ಣವ್ರು ಕಲಿತಾರ್ರಿ. ನಮ್ಮ ಹಿಂಗ್ ಮಾಡ್ತೀಳ, ನಮ್ ಪದ್ಧತಿ ಐತಿ, ನಾವು ಅಲ್ಲಿ ಗಂಡನ ಮನ್ಯಾಗ ಮಾಡ್ಬೇಕು ಅನ್ನೋದು ಅವ್ರ ತಲೆಯಾಗ ಬರ್ತೈತ್ರಿ. ಮತ್ ನೀವ್ ಅಲ್ಲಿದಲ್ಲಿ ಇಟ್ಟು ನೀವ್ ಆದ್ರಂದ್ರೆ ಅವ್ರು ಹಂಗೆ ಮಾಡಿ ಅವ್ರು ಹೋತಾರ, ನಾಳೆ ಅಲ್ಲಿ ಬೈಸ್ಕೋತಾರ ಅತ್ತಿ ಮನ್ಯಾಗ. ಅದು ರೊಕ್ಕ ರೂಪಾಯಿ ಗಳಿಸುದ ಅಂತ ಧರ್ಮ ಇಲ್ರಿ. ಬಂದವ್ರಿಗೆ ಒಂದ್ ಕಪ್ಪು ಚಾ ಒಂದ್ ನೀರ ಕೊಟ್ರ ಅವ್ರು ನಮ್ಗ ಆತ್ಮ ಸಣ್ಣಗೆ ಇರ್ತೈತ್ರಿ ಅವ್ರಿಗೆ, ಅವ್ರು ನಮಗ್ ಕೊಡ್ತಾರೆ ಆಶೀರ್ವಾದ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಜಾನಪದ ಹಾಡುಗಾರ್ತಿ ಶ್ರೀಮತಿ ಶಾಂತಾಬಾಯಿ ಲಾಯಪ್ಪ ಕಾಂಬ್ಳೆ ಹಾಗೂ ಮಹಾನಂದ ಗೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ಕೆಳಗರಿ ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಈಗ ಸಮಯ ಆಗ್ತಾ ಇದೆ, ಬೆಳಗಿನ 9:10. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುತ್ತದೆ.

ಅಧ್ಯಕ್ಷ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಾಗಿದ್ದಂಥ ಕೆ ಕಲ್ಯಾಣ್ ಅವರ ಗೀತೆ ರಚನೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ.

ಕೇಳುವರೆ ಇಂದಿನ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಪ್ತ ಮಿತ್ರ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾ. ಕೇಳಿ ಈ ಗೀತೆ ಕೊನೆಯದಾಗಿ.

ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳ್ತಾ ಇದ್ರಿ. ಈಗ ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಕೇಳೋಣ. ಆಕಾಶವಾಣಿ ಬೆಂಗಳೂರು.

ಕುನಾಲ್ ಗಾಂಜಾವಾಲ ಅವರ ಕಂಠಸಿರಿಯಲ್ಲಿ ಸೀನಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಎಟಿ ರವೀಶ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗಿದೆ 10:03:15. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇದೀಗ ಒಂದು ಪ್ರಕಟಣೆ ಕೇಳುಗರೆ ಗಮನಿಸಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾ

ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವವನ್ನು ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarbharati.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.

0: https://avedan.prasarbharati.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಸಮಯ ಆಗಿದೆ 10:05:10. ಮತ್ತೊಮ್ಮೆ ಪ್ರೀತಿಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದು ನಾವು ರಕ್ತದಾನದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಯಾರೆಲ್ಲ ರಕ್ತದಾನವನ್ನು ಮಾಡಬಹುದು ಅಂದರೆ, ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನವನ್ನು ಮಾಡಬಹುದು. ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ರಕ್ತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಸ್ವಯಂ ಪ್ರೇರಿತ ರಕ್ತದಾನವನ್ನು ಉತ್ತೇಜಿಸೋದು, ಅಗತ್ಯವಿರುವಾಗ ರಕ್ತದ ಕೊರತೆ ಉಂಟಾಗದಂತೆ ಸಹಾಯ ಮಾಡೋದು, ನಿಯಮಿತ ರಕ್ತದಾನಿಗಳ ಸೇವೆಯನ್ನು ಗೌರವಿಸೋದು, ರಕ್ತದಾನಕ್ಕೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದು ಹಾಗೂ ಸುರಕ್ಷಿತ ಮತ್ತು ಸಮರ್ಪಕ ರಕ್ತ ಪೂರೈಕೆಯ ಮಹತ್ವವನ್ನು ತಿಳಿಸುವ ದಿನವೇ ಇಂದು. ನಾವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಸಂಪತ್ತು ಕಡಿಮೆಯಾಗಬಹುದು, ಆದರೆ ರಕ್ತ ಹಾಗಲ್ಲ. ನೀವು ಕೊಟ್ಟಷ್ಟು ಬದುಕು ಹೆಚ್ಚಾಗುತ್ತೆ. ರಕ್ತಕ್ಕೆ ಯಾವುದೇ ರೀತಿಯ ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲ. ರಕ್ತದ ಬಣ್ಣ ಒಂದೇ, ಅದು ಕೆಂಪು. ಅದೇ ರೀತಿ ಮಾನವೀಯತೆಗೂ ಯಾವುದೇ ಗಡಿಯಿಲ್ಲ. ನನ್ನಿಂದ ಮತ್ತೊಬ್ಬರ ಬದುಕು ಉಳಿಯಲಿ ಎಂಬ ಸಣ್ಣ ಸಂಕಲ್ಪವೇ ದೊಡ್ಡ ಮಾನವೀಯ ಕಾರ್ಯಕ್ಕೆ ನಾಂದಿಯಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೂ ರಕ್ತದಾನ ಮಾಡಿ ಮಾನವೀಯತೆಯ ಜೀವಧಾರೆಯನ್ನು ನಿರಂತರವಾಗಿ ಹರಿಸೋಣ. ಏನಂತೀರಾ?

ವೀರ ಸಮರ್ಥ ಅವರ ಕಂಠಸಿರಿಯಲ್ಲಿ ಶಿವಮಣಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅಂಬಿಗರ ಚೌಡಯ್ಯ ಅವರ ಗೀತ ರಚನೆ, ಅಂಬಯ್ಯ ನುಲಿ ಅವರ ಸಂಗೀತ.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಗಮನಿಸಿ, ಸಮಯ ಇಂದು ಬೆಳಿಗ್ಗೆ 11:10.

ಸಮಯ ಆಗಿದೆ 10:21:35. ಕೇಳುಗರೆ, ನಾವು ಜೊತೆಯಾಗಿದ್ವಿ ಗಾನಗಂಗೆ ಕಾರ್ಯಕ್ರಮದಲ್ಲಿ. ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಿದ್ವಿ. ಇಂದು 1 ಅಕ್ಟೋಬರ್ ಅಂತಾರಾಷ್ಟ್ರೀಯ ಕಾಫಿ ದಿನ. ಪ್ರತಿ ವರ್ಷ 1 ಅಕ್ಟೋಬರ್ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಕಾಫಿ ಬೆಳೆಯುವ ರೈತರು, ಕಾರ್ಮಿಕರು, ಕಾಫಿ ಉದ್ಯಮ ಹಾಗೂ ಕಾಫಿಯೊಂದಿಗೆ ಬದುಕು ಕಟ್ಟಿಕೊಂಡಿರುವಂತಹ ಜನರ ಕೊಡುಗೆಯನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ICO ಈ ದಿನವನ್ನು ಜಾಗತಿಕವಾಗಿ ಆಚರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮೊದಲ ಅಧಿಕೃತ ಇಂಟರ್ನ್ಯಾಷನಲ್ ಕಾಫಿ ಡೇಯನ್ನು 2015 ಅಕ್ಟೋಬರ್ 1 ಆಚರಿಸಲಾಯಿತು. ಹಾಗಾದರೆ ಈ ಕಾಫಿಯ ವಿಶೇಷತೆ ಏನು? ಕಾಫಿ ಕೇವಲ ಒಂದು ಪಾನೀಯವಲ್ಲ, ಅದರ ಹಿಂದೆ ಒಂದು ಪುಟ್ಟ ಬೀಜ, ಸಸಿ, ಹೂವಾಗಿ, ಕಾಫಿ ಹಣ್ಣಾಗಿ ಅದನ್ನು ಕೊಯ್ಲು ಮಾಡಿ ಸಂಸ್ಕರಣೆ ಮಾಡಿ ಹುರಿಯುವುದರಿಂದ ಹಿಡಿದು ಪುಡಿ ಮಾಡಿ ಕಪ್ನಲ್ಲಿರುವಂತಹ ಕಾಫಿ ಎಂಬ ದೀರ್ಘ ಪಯಣವಿದೆ. ಈ ಒಂದು ಕಪ್ ಕಾಫಿಯ ಹಿಂದೆ ಕಾಫಿ ಬೆಳೆಗಾರರ ಶ್ರಮ, ಪ್ರಕೃತಿಯ ಕೊಡುಗೆ ಮತ್ತು ಅನೇಕ ಕಾರ್ಮಿಕರ ಪರಿಶ್ರಮವೇ ಅಡಗಿದೆ. ಭಾರತದಲ್ಲಿ ಕಾಫಿ ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪ್ರಮುಖವಾಗಿವೆ. ಅದರಲ್ಲೂ ಕರ್ನಾಟಕವು ಭಾರತದ ಪ್ರಮುಖ ಕಾಫಿ ಉತ್ಪಾದಕ ರಾಜ್ಯವಾಗಿದೆ.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಗಮನಿಸಿ, ಸಮಯ ಇಂದು ಬೆಳಿಗ್ಗೆ 11:10.

ಮೊದಲಿಗೆ ಕೇಳಿ ಮೊಹಮ್ಮದ್ ರಫಿ ಅವರ ಕಂಠಸಿರಿಯಲ್ಲಿ ಕನ್ಯಾದಾನ್ ಚಿತ್ರದ ಗೀತೆ, ನೀರಜ್ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಹಸೀನಾ ಮಾಂಜಾಯಿಗೆ ಚಿತ್ರದ ಗೀತೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಅಖ್ತರ್ ರೊಮಾನಿ ಅವರ ಗೀತರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಮತ್ತು ಮುಖೇಶ್ ಅವರ ಕಂಠದಲ್ಲಿ ಕೇಳಿ ಸರಸ್ವತಿ ಚಂದ್ರ ಚಿತ್ರದ ಗೀತೆ. ಇಂದೀವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಸಮಯ ಆಗಿದೆ 10:45. ನೀವು ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 11:10 ನವದೆಹಲಿಯ ಭಾರತ ಮಂಟಪದಲ್ಲಿ UPSC ಶತಮಾನೋತ್ಸವ ಸಂಭ್ರಮದ ಆಚರಣೆ ನಡೆಯಲಿದ್ದು, ಇದರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ ಕೇಳಿ ದುನಿಯಾ ಚಿತ್ರದ ಗೀತೆ, ಹಜರತ್ ಜೈಪುರಿ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೇ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:00.

ಇದುವರೆಗೂ ಸವಿನೆನಪು ಪ್ರಸಾರವಾಯಿತು. ಸಮಯ 11:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಮೂಡಿಬರುವುದು.

0: नमस्कार, आकाशवाणी समाचार के साथ मैं कनकलता।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 519.60 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ 184 ಗ್ರಾಮಗಳ 75,563 ಎಕರೆ ಭೂಮಿ ಮುಳುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಹಾಗೂ ಪರಿಹಾರ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುವುದು ಅಗತ್ಯ. ಈ ನಿಟ್ಟನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದು ಮುಳುಗಡೆಗೆ ಒಳಗಾಗುವ ರೈತರಿಗೆ ಶೀಘ್ರವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರಸ್ತಾವಿತ 3,000 ಕೋಟಿ ಪರಿಹಾರ ಪಾವತಿ ಸಂದರ್ಭದಲ್ಲಿ ಬಬಲೇಶ್ವರ ತಾಲೂಕಿನ ಕನಿಷ್ಠ 1,000 ಎಕರೆಗೆ ಸರಾಸರಿ 500 ಕೋಟಿ ರೂಪಾಯಿ ಪರಿಹಾರ ಕಾಯ್ದಿರಿಸಬೇಕು. ಶಿರೂರು, ಕಣಬೂರು, ಚಿಕ್ಕಗಲಗಲಿ ಮತ್ತು ಹೊಸೂರು ಗ್ರಾಮಗಳಿಗೆ 2026-27 ಆರ್ಥಿಕ ವರ್ಷದಲ್ಲೇ ಪರಿಹಾರ ಒದಗಿಸಲು ಹಾಗೂ ಬಾಕಿ ಉಳಿದ 10 ಗ್ರಾಮಗಳಿಗೂ ತುರ್ತು ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಆಯೋಜಿಸಲಾಗಿದ್ದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಗುವುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪೂರ್ವಭಾವಿಯಾಗಿ ನಡೆದ ಕ್ರೀಡಾಕೂಟ ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಗುವುದು ಎಂದು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈಗಾಗಲೇ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು ಅವರಿಗೆ ಆರೋಗ್ಯ ತಪಾಸಣೆಯನ್ನು ಸಹ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಹಿರಿಯ ನಾಗರಿಕರನ್ನು ರಾಷ್ಟ್ರದ ಅಮೂಲ್ಯ ಸಂಪತ್ತು ಎಂದು ಗುರುತಿಸುವುದು, ಅವರ ಆರೋಗ್ಯ, ಆರ್ಥಿಕ ಭದ್ರತೆ, ಚಿಂತನೆ, ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಜಿಲ್ಲೆಯಲ್ಲಿ ಹೊಸದಾಗಿ ಏಪ್ರಿಲ್ ತಿಂಗಳಿಂದ ನಾವು ಹಿರಿಯರಿಗೆ ಸಹಾಯವಾಣಿಯನ್ನ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಸಹ ಅವರು ಏನಾದರೂ ಅವರಲ್ಲಿ ಮನೆ ಸಮಸ್ಯೆಗಳಿರಬಹುದು ಅಂತವರಿಗೆ ನಾವು ಈ ಒಂದು ಸಹಾಯವಾಣಿ ಮೂಲಕ ಬಗೆಹರಿಸುವಂತ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಈ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಆರೋಗ್ಯಕರ ಜೀವನ ನಡೆಸಬೇಕು ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀನಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ, ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನ ಆಂದೋಲನವಾಗಿ ಪರಿವರ್ತಿಸಿತು. ಜನಾಂದೋಲನವಾಗಿ ಪರಿವರ್ತನೆಗೊಂಡ ಸ್ವಚ್ಛ ಭಾರತ ಅಭಿಯಾನವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾಳೆ ಅಕ್ಟೋಬರ್ 2ರಂದು ತೋಳನಕೆರೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ.
3: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿಶೇಷ ಸೂಚನೆ. ಇದೇ ಅಕ್ಟೋಬರ್ 2ರಂದು ಸ್ವಚ್ಛತಾ ಹಿ ಸೇವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ತೋಳನಕೆರೆಯಲ್ಲಿ ನಾವು ಒಂದು ಪ್ಲಾಗಿಂಗ್ ಆಕ್ಟಿವಿಟಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. HDMC ವತಿಯಿಂದ ಆಯೋಜಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಹಾಗೂ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು, HDMC ಯ ಎಲ್ಲಾ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರನ್ನ ಸ್ವಚ್ಛ ಇಡೋದಕ್ಕೆ ಕೈ ಜೋಡಿಸೋಣ.
1: ವಿಜಯಪುರ ಮತ್ತು ತಿರುಪತಿ ನಡುವೆ ಹೊಸ ರೈಲು ಸೇವೆ ಆರಂಭಿಸುವ ಕುರಿತು ತಾವು ಸಲ್ಲಿಸಿದ್ದ ಮನವಿಗೆ ದಕ್ಷಿಣ ಕರಾವಳಿ ರೈಲ್ವೆ ವಿಭಾಗದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದೆ. ತಮ್ಮ ಮನವಿಯನ್ನು ಪರಿಗಣಿಸಿರುವ ದಕ್ಷಿಣ ಕರಾವಳಿ ರೈಲ್ವೆ ವಿಜಯಪುರ ತಿರುಪತಿ ನಡುವೆ ಹೊಸ ರೈಲು ಸೇವೆ ಪರಿಚಯಿಸುವ ಪ್ರಸ್ತಾವವನ್ನು ರೈಲ್ವೆಯ ಕಾರ್ಯಾಚರಣೆಯ ದೃಷ್ಟಿಯಿಂದ ಸಾಧ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಿದೆ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಕೆ ಭಾಂಡ್ಗೆ

0: ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ತಿರುಪತಿ ಕ್ಷೇತ್ರಕ್ಕೆ ಸುಗಮ ಹಾಗೂ ಅನುಕೂಲಕರ ರೈಲು ಸಂಪರ್ಕ ಕಲ್ಪಿಸುವ ನಿಟ್ಟನಲ್ಲಿ ಇದು ಮಹತ್ವದ ಮುನ್ನಡೆಯಾಗಿದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ.

ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.

0: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅನಿತಾ ದೇಸಂತ. ಇವರು ಬಿಎಡ್ ಪದವಿಯನ್ನ ಮುಗಿಸಿಕೊಂಡು ವಿಜಯಪುರದ ಖಾಸಗಿ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕಿಯರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವರು ಬಹುಮುಖ ಪ್ರತಿಭೆ ಅಂತಂದ್ರೆ ತಪ್ಪಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಇವರದು ಸಂಗೀತದಲ್ಲಿನೂ ಕೂಡ ಬಿಎ ಪದವಿಯನ್ನ ಪಡೆದುಕೊಂಡಂತವರು, ಅದರ ಜೊತೆಗೆ ಆರಿ ವರ್ಕ್ ಕೂಡ ಕರಗತವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರನ್ನ ಇನ್ನೂ ಇವರ ಬಹುಮುಖ ಪ್ರತಿಭೆಗಳು ಏನೇನು ಇದ್ದಾವೆ ಅಂತ ನಾವು ಅವರಿಂದಲೇ ಕೇಳಿ ತಿಳಿದುಕೊಂಡು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಶ್ರೀಮತಿ ಅನಿತಾ ದೇಸಾಯಿ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
0: ತಾವು ಆಗ್ಲೇ ನನಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ತಾವು ಬಿಎ ಪದವಿಯನ್ನ ಪಡೆದುಕೊಂಡು ಈಗ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕೂಡ ಪಿಯುಸಿ ಇಂದನೇ ಡಿಗ್ರಿವರೆಗೆ ಓದುವಂತ ಸಂದರ್ಭದಲ್ಲಿ ನಾನು ಸಂಗೀತವನ್ನು ಕೂಡ ಕಲಿತೆ ಅಂತ ಹೇಳ್ತಾ ಇದ್ರಿ. ಏನು ತಮ್ದು ಹೇಗೆ ಇದು ಸಂಗೀತವನ್ನು ಕಲಿಬೇಕನ್ನುವಂತ ಒಂದು ಇಷ್ಟ ಇತ್ತು, ಅಥವಾ ಇದು ಏನಾದರೂ ಅನುವಶ್ಯಕವಾಗಿ ಬಂದದ್ದು, ಸ್ವಲ್ಪ ವಿವರವಾದ ಮಾಹಿತಿಯನ್ನು ಮಾಡಿಕೊಡ್ಬೇಕು ಮೇಡಮ್.
1: ಹೌದು ಸರ್, ಇದು ನನಗೆ ಅನುವಂಶಿಕವಾಗಿ ಬಂದಂತದ್ದು. ನಮ್ಮ ತಂದೆ ಸಹ ದಾಸಮರನದವರು, ಅವರು ಭಜನೆ ಅಂತ ಮಾಡ್ತಾ ಇದ್ರು, ಅವರೊಂದಿಗೆ ನಾವು ಹಾಡ ಆಡ್ತಿದ್ವಿ. ಸಣ್ಣ ವಯಸ್ಸಿನಿಂದನೇ ನಾನು 6ನೇ ತರಗತಿಯಿಂದನೇ ನಾನು ಹಾಡನ್ನ ಶುರು ಮಾಡಿದ್ದು. ಮುಂದೆ ಹಾಗೆ ಅದು ಅದರಲ್ಲಿ ಆಸಕ್ತಿ ಹೊಂದಿ ಬಿಎನಲ್ಲಿ ಪಿಯುಸಿನಲ್ಲಿ ಒಂದು ವಿಷಯವಾಗಿ ತಗೊಂಡು ಅದರಲ್ಲಿ ನಾನು ಪಾರಂಗತನಾದೆ. ಮುಂದೆ ಅದನ್ನೇ ಈಗ ಒಂದು ಹವ್ಯಾಸ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಒಂದು ವಿಷಯದ ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಕೂಡ ಬರ್ಬೋದಿತ್ತು, ಬಟ್ ಅದು ವಿದ್ವತ್ ಆಗಿರ್ಲಿಲ್ಲ, ಅದು ಬಿಎ ತನಕ ಮಾತ್ರ ಆಗಿತ್ತು. ಅದರ ನಂತರ ನಾನು ಬಿಎಡ್ ಕ ಜಾಯ್ನ್ ಆದೆ. ಸೊ ಹೀಗಾಗಿ ನನಗ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವ ಒಂದು ಭಾಗ್ಯ ಆಗ್ಲಿಲ್ಲ.
0: ಒಂದ್ ವೇಳೆ ಏನಾದ್ರೂ ತಮ್ದು ವಿದ್ವತ್ವವನ್ನು ಪಡೆದುಕೊಂಡಿದ್ರೆ ತಾವು ಇವತ್ತು ಸಂಗೀತ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ರಿ. ಇರ್ಲಿ, ಈಗ ಪದವಿಯನ್ನ ಪಡ್ಕೊಂಡಿಲ್ಲ, ಅದು ಕೂಡ ಏನು ತಪ್ಪಾಗೋದಿಲ್ಲ. ಅದು ಲೈಫ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಅನಿತಾ ದೇಸಾಯಿ ಅವರೇ, ಯಾವುದೇ ವಿಷಯವನ್ನ ತಾವು ಕಲಿತರೂ ಕೂಡ ಲೈಫ್ ಅಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅದು ಬಳಕೆ ಆಗತ್ತೆ, ಉಪಯೋಗ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗ ನಾವು ಅದೇ ತಮ್ಮ ಒಂದು ತಾವು ಕೊಟ್ಟ ಮಾಹಿತಿ ಪ್ರಕಾರ ಅಂತಂದ್ರೆ ತಾವು ಈಗ ಬಿಎ ಪದನ್ನ ಮುಗಿಸಿಕೊಂಡು ತಾವು ಸಂಗೀತವನ್ನ ಅಲ್ಲಿಗೆ ನಿಲ್ಲಿಸುವಂತ ಸಂದರ್ಭ ಬಂತು ಅಂತಂದ್ರೆ, ಈಗ ತಾವು ಬಿಎಡ್ ಅನ್ನ ಮುಗಿಸಿಕೊಂಡು ಶಿಕ್ಷಕರಾಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರಿ. ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಆರಿ ವರ್ಕ್ ಕೂಡ ಕರಗತವನ್ನ ಮಾಡಿಕೊಂಡಿದ್ದೇನೆ ಅಂತ. ಈ ಆರಿ ವರ್ಕ್ ಅಂದ್ರೆ ಏನು, ಇದು ತಾವು ಯಾವಾಗ ಕಲ್ತ್ರಿ, ಮತ್ತೆ ಎಷ್ಟು ವರ್ಷದಿಂದ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೀಗ ಕೆಲಸವನ್ನ ಮಾಡ್ತಾ ಇದ್ದೀರಿ?
1: ಇದು ಆರಿ ವರ್ಕ್ ಅಂದ್ರೆ ಬ್ಲೌಸ್ ಮೇಲೆ ಹಾಕುವಂತ ಕರಕುಶಲ ಒಂದು ಕಲೆ. ಈ ನಡುವೆ ಲಾಕ್ಡೌನ್ ಬಂತಲ್ಲ ಸರ್, ಆವಾಗ ಮನೆಯಲ್ಲಿ ಕೂತು ಶಿಕ್ಷಕದ ವೃತ್ತಿಯಿಂದನೂ 2 ವರ್ಷ ನಾನು ಮನೆಯಲ್ಲೇ ಕೂತಿದ್ದೆ, ಬಿಟ್ಟಿದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯ ಪಕ್ಕದವರಿಂದನೇ ಈ ಒಂದು ಕರಕುಶಲ ಕಲೆಯನ್ನ ಕಲಿತೆ. ಇದು ಬಹಳ ಕಾಸ್ಟ್ಲಿ ಆದಂತಹ ಕಲೆ. ಒಂದೊಂದು ಬ್ಲೌಸ್ಗೆ ನಾವು ಏನಿಲ್ಲ ಅಂದ್ರು 10,000, 15,000 ಇಷ್ಟು ಕಾಸ್ಟ್ ಮಾಡುವಂತ ಕಲೆ ಇದು. ಈಗ ನಾನು ಪ್ರೆಸೆಂಟ್ ಹಾಕಿರುವಂತಹ ಬ್ಲೌಸ್ ಸಹ ಆರಿ ವರ್ಕ್ ಇದೆ. ಈ ಒಂದು ಕಲೆಯನ್ನ ಕಲಿತು ಈಗ ನಾನು ಹಾಕೋತೀನಿ, ಬೇರೆಯವ್ರದನ್ನು ಹಾಕೊಡ್ತೀನಿ, ಮನೆಯವ್ರದನ್ನು ನಾವು ಹಾಕೋಬಹುದು. ಇಷ್ಟನೇ ನಾವು ಹೆಣ್ಮಕ್ಳು ಉಳಿತಾಯ ಮಾಡ್ಕೊಂಡ್ವಿ ಅಂತಂದ್ರೆ ಅದೇ ಒಂದು ಎಷ್ಟೋ ದೊಡ್ಡ ಸಹಾಯ ಸಂಸಾರಕ್ಕೆ ಆಗ್ಬಹುದು ಅಂತ ನನ್ನ ಅನಿಸಿಕೆ.
0: ಅಂದ್ರೆ ತಾವು ಹೇಳೋ ಪ್ರಕಾರ ಒಂದು ಫ್ಯಾಮಿಲಿ ರನ್ ಆಗ್ಬೇಕು ಅಂತಂದ್ರೆ ಒನ್ ಮೋರ್ ಏರಿಯಾ ಆಫ್ ಇನ್ಕಮ್ ಅಂತಾರಲ್ಲ, ಅದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಮತ್ತೆ ತಾವು ಈ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾನು ಕೂಡ ಬಿಎಡ್ ಅನ್ನು ಮುಗಿಸಿ ಯಾವಾಗ ತಮ್ಮ ಶಿಕ್ಷಕ ವೃತ್ತಿಯನ್ನ

0: ಪ್ರಾರಂಭಿಸಿದ್ರಿ?
1: ನಾನು ಬಿ ಎಡ್ ಮುಗಿಸಿದ್ದು 21ನೇ ವಯಸ್ಸಿಗೆ, ಇನ್ನೂ ನನ್ನ ರಿಸಲ್ಟ್ ಬಂದಿದ್ದಿಲ್ಲ. ಅವಾಗ ಮದುವೆ ಆಯಿತು. ಮದುವೆ ಆಗಿ ನಾನು ವಿಜಾಪುರಕ್ಕೆ ಬಂದಿದ್ದು. ಇಲ್ಲಿ ನಾನು ಬಂದ ಒಂದು ಮೊದಲನೇ ವರ್ಷದಿಂದನೇ ನಾನು ಶಿಕ್ಷಕಿ ವೃತ್ತಿಯನ್ನೇ ಆವರಿಸಿದೆ. ಮುಂದೆ ಈಗ ನಾನು 15 ವರ್ಷ, 20 ಸಮೀಪ 20 ವರ್ಷ ಆಗಿರ್ಬೋದು ನಾನೀಗ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ಲಿಕ್ಕತ್ತು. ಬಿ ಎಡ್ ಮುಗಿದ ತಕ್ಷಣನೇ ನಾನು ಶಿಕ್ಷಕಿಯಾಗಿನೇ ಜಾಯ್ನ್ ಆಗಿದ್ದು.
0: ಅಂದ್ರೆ ತಾವು ಹೇಳುವ ಪ್ರಕಾರ ಸುಮಾರು
1: 20 ವರ್ಷ ಆಯ್ತು ಇವಾಗ ನಾನು
0: ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಮತ್ತೆ ತಾವು ಆಗ್ಲೇ ನನಗೆ ಮಾಹಿತಿ ಕೊಡುವಂತ ಒಂದು ಸಂದರ್ಭದಲ್ಲಿ ಡ್ರಾಯಿಂಗು, ಪೇಂಟಿಂಗು, ಮತ್ತೆ ಅದನ್ನು ಕೂಡ ನಾನು ಮಾಡಿನಿ, ಮತ್ತೆ ಅದು ಕೂಡ ನಾನು ಹಾಬಿಯಾಗಿ ಅದನ್ನ ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರಿ. ಡ್ರಾಯಿಂಗ್ ಮತ್ತೆ ಪೇಂಟಿಂಗ್ ಅಂತ ಮಾಡ್ತಿರಲ್ಲ, ಇದು ಯಾವಾಗ ಮಾಡ್ತೀರಿ? ಮತ್ತೆ ಇದರಲ್ಲಿ ಟೈಪ್ ಆಫ್ ಡ್ರಾಯಿಂಗ್ ಪೇಂಟಿಂಗ್ ಇದಾವೆ, ಯಾವುದನ್ನ ಮಾಡ್ತೀರಿ?
1: ನಾನು ಇದು ಸಹ ನಮ್ಮ ತಂದೆಯಿಂದ ಬಂದಂತದ್ದೇ. ನಮ್ಮ ತಂದೆ ಅವರು ಬಹುಮುಖ ಪ್ರತಿಭೆನೆ. ಪ್ರತಿಯೊಂದರಲ್ಲೂ ಅವರು ಆಕ್ಟಿವಿಟೀಸ್ ಬಹಳ ಆಕ್ಟಿವ್ ಇರ್ತಾರೆ. ಒಂದು ಡ್ರಾಯಿಂಗ್ ಆಗಲಿ, ಸಂಗೀತ ಆಗಲಿ, ಆಮೇಲೆ ಹಿಂದೆ ಸ್ಟ್ಯಾಂಪ್ಸ್ನ ಕಲೆಕ್ಷನ್ ಮಾಡ್ತಾ ಇದ್ರು ಅವರು. ಈಗ ನಾವು ನೋಡ್ತಾ ಇದ್ರೆ ಹಳೇ 1947 ಹಿಂದಿಂದನೂ ಸಹ ಅವ್ರ ಹತ್ರ ಸ್ಟ್ಯಾಂಪ್ಸ್ ಕಲೆಕ್ಷನ್ ಇದೆ. ಆ ರೀತಿ ನನಗೂ ಅದೇ ಕಲೆ ಅನುವಂಶಿಕವಾಗಿನೇ ಬಂದಿದ್ದು. ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗಲ್ಲಿ. ಪಿ ಯು ಸಿಲಿ ನಾನು ಕನ್ನಡ, ಚಿತ್ರಕಲೆ ಹಾಗೂ ಸಂಗೀತ ಕಾಂಬಿನೇಷನ್ ತಗೊಂಡು ಅದರಲ್ಲಿ ನಾನು ಪದವಿನ ಪಡೆದೆ. ಈ ಬಿ ಎನಲ್ಲಿ ನಾನು ಇದೇ ಒಂದು ಸಬ್ಜೆಕ್ಟ್ನಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ 6ನೇ ರ್ಯಾಂಕ್ನ ಬಂದೆ. ನಂತರ ನಾನು ಬಿ ಎಡ್ ಅನ್ನ ಮಾಡಿದೆ. ಈ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ತೋರಿಸಿ ನಾನು ಅದರಲ್ಲಿ ಪದವಿಯನ್ನ ಪಡೆದಿದ್ದೆ.
0: ಈಗ ಪೇಂಟಿಂಗ್ ಮತ್ತೆ ಡ್ರಾಯಿಂಗ್ ಇಷ್ಟೆಲ್ಲ ಮಾಡ್ತಾರೆ. ಈಗ ಎಲ್ಲಾದರೂ ಈ ವಿಜಯಪುರ ನಗರದಲ್ಲಿ ಪ್ರದರ್ಶನ ಅಂತ ಇಟ್ಟಿರ್ತಾರೆ, ಅಲ್ಲಿ ಏನಾದರೂ ತಾವು ಪ್ರದರ್ಶನಕ್ಕೆ ಹೋಗ್ತೀರಾ? ಅಥವಾ ಪ್ರದರ್ಶನ ಇಟ್ಟು ಅಥವಾ ನನಗೇನಾದರೂ ಈ ಒಂದು ಡ್ರಾಯಿಂಗ್ ಬೇಕು ಅಂತಂದರೆ ಅದಕ್ಕೆ ತಾವು ಏನಾದರೂ ಡ್ರಾಯಿಂಗ್ ಮಾಡಿ ಅದಕ್ಕೆ ತಮ್ಮದೇ ಆದಂಥ ಒಂದು ಏನಾದರೂ ಚಾರ್ಜ್ ಮಾಡಿ ಕೊಡ್ತೀರಾ ಹೇಗೆ?
1: ಅದು ಡ್ರಾಯಿಂಗಿಗೆ ಇನ್ನೂ ಏನು ನಾನು ಮಾಡಿಲ್ಲ. ಬಟ್ ಅದೇ ನಮ್ಮ ಸ್ಕೂಲಲ್ಲೇ ಎಕ್ಸಿಬಿಷನ್ ಅದು ಇಟ್ಟಾಗ ನನ್ನ ಚಿತ್ರಕಲೆಗಳು ಹಾಗೂ ನನ್ನ ಟ್ಯಾಲೆಂಟನ್ನು ನಾನು ಪ್ರದರ್ಶನ ಮಾಡ್ಕೊಂಡಿದ್ದೀನಿ. ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಗೀತ ಕೂಡ ಹಾಡಿದ್ದೀನಿ. ಈ ನಂತರ ಈ ಒಂದು ಡ್ರಾಯಿಂಗ್ ಅನ್ನೋದು ನನ್ನ ಇಂಟ್ರೆಸ್ಟಿಗೆ ನಾನು ಮನೆಯಲ್ಲೇ ಮಾಡ್ತೀನಿ. ಬೇರೆ ನಾನು ಹಂಗೆ ಪ್ರದರ್ಶನಕ್ಕೆ ಅಂತ ನಾನು ಹೋಗಿಲ್ಲ ಇನ್ನು.
0: ಕೇವಲ ಹಾಬಿಗೆ ಮಾತ್ರ ಅದನ್ನು ಸೀಮಿತ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಆಗಲೇ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗ ಸಾರಿ ಬರುತ್ತಲ್ಲ, ಆ ಸಾರಿಗೂ ಕೂಡ ತಾವು ಕೂಚು ವರ್ಕ್ ಮಾಡ್ತೀನಿ ಅಂತ ಇದ್ರಿ.
1: ಹೌದು.
0: ಈ ಕೂಚು ವರ್ಕ್ ಅಂದ್ರೆ ಏನು, ಮತ್ತೆ ಇದು ಹೇಗೆ ಮಾಡ್ತಾರೆ, ಮತ್ತೆ ಎಂತ ಸಾರಿಗೆ ಮಾಡ್ತಾರೆ, ಮತ್ತೆ ಅದಕ್ಕೆ ಏನಾದ್ರು ನೀವು ಎಷ್ಟು ಚಾರ್ಜ್ ಮಾಡ್ತೀರಿ, ಅದ್ರ ಕೂಡ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
1: ಇದು ಸಾರಿ ಕುಚ್ಚು ಡಿಸೈನ್ ಅಂತಂದ್ರೆ ಸೀರೆಗೆ ಬಾರ್ಡರ್ ಹಾಕುವಂತ ಕುಚ್ಚು. ಹಿಂದೆನೂ ಅದನ್ನ ಹಾಕ್ತಾ ಇದ್ರು. ಅದೇ ರೀ ಸುಮ್ಮನೆ ಒಂದು ಹೊಲಿಗೆ ಹಾಕೋ ಬದಲು ಅದಕ್ಕೊಂದು ಅಲಂಕಾರ ಅಂತ. ಅದರಲ್ಲೂ ಸಾಕಷ್ಟು ಕ್ರೋಷಾಡಿನ್ ಅಂತ ಬರುತ್ತೆ, ಸಾದಾ ಕುಚ್ಚು ಅಂತ ಬರುತ್ತೆ. ಇವೆಲ್ಲವೂ ನಾವು ಒಂದೊಂದು ಸೀರೆಗಳಿಗೆ ಆಯಾ ಡಿಸೈನ್ ಮೇಲೆ ದುಡ್ಡು ಡಿಪೆಂಡ್ ಇರುತ್ತೆ. ಮದುವೆ ಸೀರೆ ಆದರೆ ಗ್ರ್ಯಾಂಡ್ ಸೀರೆ ಇದ್ರೆ, ರೇಷ್ಮೆ ಸೀರೆ ಇದ್ರೆ ಅಥವಾ ಗ್ರ್ಯಾಂಡ್ ಡಿಸೈನ್ಸ್ ಇದ್ರೆ ಅಂಥವಕ್ಕೆಲ್ಲ ನಾವು ಜಾಸ್ತಿ ಚಾರ್ಜನ್ನು ಮಾಡ್ತೀವಿ. ಸಿಂಪಲ್ ಇದ್ರೆ 500-600 ಈ ರೀತಿ ಚಾರ್ಜ್ ಸಹ ಮಾಡಬಹುದು.
0: ಮತ್ತೆ ಇದನ್ನ ಏನಾದರೂ ತಾವು ತರಬೇತಿಯನ್ನ ತಗೊಂಡ್ರ?
1: ಇಲ್ಲ ಸರ್, ಇದೆಲ್ಲ ನಾನು ಸೋಶಿಯಲ್ ಮೀಡಿಯಾದಲ್ಲೇ ನೋಡಿ ನೋಡಿನೇ ಕಲಿತಿದ್ದು. ಈ ಸಾಕಷ್ಟು ಹೆಣ್ಮಕ್ಳಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಟ್ಯಾಲೆಂಟ್ ಅನ್ನ ಕಲಿಯೋ ಒಂದು ಸೌಭಾಗ್ಯ ದೊರೀತಾ ಇದೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ಅದರಿಂದ ನಾವು ಕಲಿತ್ರೆ ಆ ಒಂದು ವೇದಿಕೆಯಲ್ಲೂ ನಾವು ಮುಂದೆ ಬರಬಹುದು.
0: ಈಗ ತಾವು ಹೇಳಿದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಮೇಡಮ್. ಏನಪ್ಪ ಅಂದ್ರೆ, ಈಗ ಸಮಯ ಇರೋದು ಎಲ್ಲರಿಗೂ ಕೇವಲ 24 ತಾಸು ಮಾತ್ರ ಒಂದು ದಿನಕ್ಕೆ. ಈ 24 ತಾಸುಗಳಲ್ಲಿ ತಾವು ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ರಿ, ಮತ್ತೆ ಆರಿ ವರ್ಕ್ ಅನ್ನು ಮಾಡ್ತೀರಿ, ಅದರ ಜೊತೆಗೆ ಪೇಂಟಿಂಗ್ ಅನ್ನ ಮಾಡ್ತೀರಿ, ಮತ್ತೆ ಡ್ರಾಯಿಂಗು, ಅದರ ಜೊತೆಗೆ ನೀವು ಈ ಕೂಚು ವರ್ಕ್, ಇವನ್ನೆಲ್ಲ ಸಮಯವನ್ನ ಹೇಗೆ ತಾವು ನಿಭಾಯಿಸ್ತೀರಿ?
1: ಸರ್, ಮನುಷ್ಯನಿಗೆ ಆಸಕ್ತಿ ಅನ್ನೋದಿದ್ರೆ ಸಮಯ ತಾನಾಗೆ ಕೂಡು ಬರುತ್ತೆ. ಈಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದು ಬೇಡಪ್ಪ ಅಂತ ಅನ್ಕೊಂಡ್ವಿ ಅಂತಂದ್ರೆ ಯಾವುದು ಸಾಧಿಸೋದಕ್ಕಾಗಲ್ಲ.
0: ಹೌದು.

0: ನಾನು ಮನೆಯಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತೀನಿ. ಮನೆಗೆ ಬಂದ ತಕ್ಷಣನೇ ಸ್ವಲ್ಪ ಅಷ್ಟು ತಗೊಂಡು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂತೀನಿ. ಇದರಲ್ಲಿ ನಾವು ಮಾಡಬೇಕು ಅನ್ನೋ ಧೈರ್ಯ ಬೇಕು, ನಮಗೊಂದು ಆತ್ಮವಿಶ್ವಾಸ ಬೇಕು, ಇದು ನಾನು ಮಾಡ್ತೀನಪ್ಪ ಅನ್ನೋದು, ನಾವು ಮಾಡ್ತೀವಿ ಅನ್ನೋದು ನಮ್ಮ ಧೈರ್ಯ ಇತ್ತು ಅಂದ್ರೆ ನಾವು ಸರಾಗವಾಗಿ ಯಾವುದೇ ಕೆಲಸವನ್ನು ನಾವು ಮಾಡಬಹುದು.
1: ಅದೇ ತಾವು ಈಗೆಲ್ಲ ಹೇಳುವ ಒಂದು ನೋಡಿದ್ರೆ ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಗೊತ್ತಾಗುತ್ತೆ ನಮಗೆ. ಆದರೆ ಇದು ಇವತ್ತಿನ ಕಾಲದಲ್ಲಿ ಎಲ್ಲರಲ್ಲಿನೂ ಇಷ್ಟೊಂದು ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಇರೋದು ಕಡಿಮೆ ನನಗನ್ಸುತ್ತೆ. ಮತ್ತೆ ಅದರ ಜೊತೆಗೆ ನಮ್ಮ ಗುರುಗಳು ಒಂದು ಹೇಳಿದಂತ ಮಾತು ನೆನಪಾಗುತ್ತೆ ಮೇಡಮ್ ಇಲ್ಲಿ, ಏನಪ್ಪ ಅಂತಂದ್ರೆ ವಾಟ್ ಈಸ್ ಮೈ ಇಂಟ್ರೆಸ್ಟ್ ಮತ್ತು ವಾಟ್ ಈಸ್ ಮೈ ಟ್ಯಾಲೆಂಟ್ ಅಂತ. ಇದನ್ನ ತಾವು ಹೇಗೆ ತಮ್ಮನ್ನ ತಾವು ಗುರುತಿಸಿಕೊಂಡ್ರಿ ಇದನ್ನ, ಅಥವಾ ಯಾರಾದ್ರೂ ಇದಕ್ಕೆ ಪ್ರೇರಣೆನಾ ಅಂತ ಹೇಳ್ಬೋದಲ್ಲ?
0: ಇದು ಗುರುತಿಸಿದ್ದು ನಮ್ಮ ತಂದೆ ತಾಯಿನೇ. ಯಾಕೆಂದ್ರೆ ಮುಂಚಿಂದನೂ ಅವ್ರ ಜೊತೆಲಿ ನಾನು ಹಾಡ ಹಾಡಿ ಬರ್ತಾ ಇರೋದು, ಚಿತ್ರಕಲೆಯಲ್ಲಿ ನಾನು ಮಾಡ್ತಾ ಬರ್ತಿರೋದು, ಅದು ಗುರುತಿಸಿದ್ದು ಅವರೇ. ಆದರೆ ಮುಂದೆ ಬರ್ತಾ ಬರ್ತಾ ಮದುವೆ ಆದಮೇಲೆ ಇದು ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಯಜಮಾನರು, ನೀನು ಯಾವುದೇ ಕಲೆ ಕಲಿತರೂ ಸಹ ನೀನು ಮುಂದೆ ಬಾ ಅನ್ನೋ ಒಂದು ಧೈರ್ಯದ ಮಾತು ಅವ್ರದ್ದಿತ್ತು. ಸೊ ಅವರಿಂದ ನಾನು ಈ ಸಂಗೀತ ಕಲಿಯೋದ್ರಲ್ಲಿ ಇಲ್ಲಿ ಬಂದ ಮದುವೆ ಆಗಿ ಬಂದ್ಮೇಲೂ ನಾನು ಸಂಗೀತ ಕಲ್ತಿದ್ದೀನಿ ಸರ್. ಈ ಬಿಜಾಪುರದಲ್ಲಿನೂ ನಾನು ಸಂಗೀತ ಕಲಿತು ಕೆಲವೊಂದು ವರ್ಷ ಸಂಗೀತ ಶಿಕ್ಷಕಿಯಾಗಿನೂ ಕೆಲಸ ಮಾಡಿದ್ದೀನಿ ಖಾಸಗಿ ಸಂಸ್ಥೆಯಲ್ಲೇನೆ. ಚಿತ್ರಕಲೆ ಶಿಕ್ಷಕಿಯಾಗಿನೂ ಮಾಡಿದ್ದೀನಿ, ಈಗ ಪ್ರೆಸೆಂಟ್ ನಾನು ಕನ್ನಡ ಶಿಕ್ಷಕಿಯಾಗಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾವು ಸಮಯ ತಕ್ಕೊಂಡು ಇದನ್ನ ನಾವು ಟ್ಯಾಲೆಂಟ್ ಆಗಿ ಹೊರತರಬಹುದು.
1: ಈಗ ಇನ್ನೊಂದು ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾರ್ಯಕ್ರಮದ ಹೆಸರೇ ಸೂಚಿಸುವಂತೆ ವನಿತಾ ವಿಹಾರ ಅಂತ ಹೇಳಿ, ಅಂದ್ರೆ ಮಹಿಳೆಯರ ಕುರಿತ ಕಾರ್ಯಕ್ರಮ ಇದು. ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನ ಕೇಳೋದ್ರಲ್ಲಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರ್ತಾರೆ ಅಂದ್ರೆ ತಪ್ಪಾಗುದಿಲ್ಲ ಮೇಡಮ್. ಈಗ ತಾವಾಗ್ಲೇ ಒಂದ್ ಮಾತನ್ನ ಹೇಳಿದ್ರಿ, ಏನಪ್ಪಾ ಅಂತಂದ್ರೆ ನಾವು ಧೈರ್ಯಗೆಡಬಾರ್ದು, ಕೆಲಸವನ್ನ ಮಾಡ್ಬೇಕಾದ್ರೆ ಹೆಜ್ಜೆಯನ್ನ ಮುಂದಿಡ್ಬೇಕು, ಇದು ಎಲ್ಲರೂ ಹೇಳುವಂತ ಮಾತು. ಆದ್ರೆ ಒಂದು ವೇಳೆ ಒಂದು ಯಾವುದೇ ಹೊಸದಾಗಿ ನಾವೊಂದು ಜೀವನ ಉಪಾಯಕ್ಕಾಗಿ ಒಂದು ಏನಾದರೂ ಕಲೆಯನ್ನ ಉಪಯೋಗ ಮಾಡ್ಕೊಂಡು ನಾವು ಎಲ್ಲರ ಹಾಗೆ ಮುಂದೆ ಬರೋಣ ಅನ್ನುವಂತ ವಿಚಾರ ಇಟ್ಕೊಂಡಂತ ಮಹಿಳೆಯರು ಅವರೆಲ್ಲೊಂದು ಪ್ರಶ್ನೆ ಕಾಡ್ತಾ ಇರಬಹುದು ಅಂತ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ ಇಂಥ ಕೆಲಸವನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಮತ್ತೆ ವ್ಯಾಪಾರ ಆಗ್ಲಿ ಅಥವಾ ಒಂದು ಹೆಜ್ಜೆಯನ್ನ ಮುಂದಿಟ್ಟವರೇ ಎಡುತ್ತಾರೆ. ಆಮೇಲೆ ಒಂದು ವೇಳೆ ಎಡವಿದಂತ ಮಹಿಳೆಯರು ಏನ್ ಮಾಡ್ತಾರೆ, ಯಾಕೆ ಇಡೋದು ಬಿಡುಪ್ಪ, ಇದು ಬೇಡ ನಾವು, ಯಾಕಂದ್ರೆ ಇದರಲ್ಲಿ ಲಾಭ ಇಲ್ಲ ಅನ್ನುವಂತ ಒಂದು ಇದಕ್ಕೆ ಹೆಜ್ಜೆಯನ್ನ ಮುಂದೆ ಇಡ್ಲಿಕ್ಕೆ ಹೆದರ್ತಾರೆ ಅಂತ ನನಗನ್ಸುತ್ತೆ. ಅಂತ ಮಹಿಳೆಯರಿಗೆ ತಾವು ಏನಂತ ಹೇಳ್ತೀರಿ?
0: ಸರ್, ಜೀವನ ಅಂದ್ಮೇಲೆ ಸೋಲು ಗೆಲುವು ಎರಡು ಇರುವುದೇ, ನಾವು ಸೋತ್ರೆ ಮುಂದೆ ಹೆಜ್ಜೆ ಇಡೋದಕ್ಕಾಗಂಗಿಲ್ಲ. ಅದು ಈ ಒಂದು ಯಾವ ಕಲೆ ನಾವು ಹೊರತರಬೇಕಾದ್ರೆ ಮನೆ ಸಪೋರ್ಟ್ನೂ ಬೇಕು, ಮನೆಯಲ್ಲಿರುವಂತಹ ಎಲ್ಲರ ಒಂದು ಕೈ ಅವ್ರು ಜೋಡಿಸ್ಬೇಕು. ಯಾವುದೇ ಇರಲಿ, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈ ಬೇಕು. ಮನೆ ಪರಿವಾರದವ್ರಾಗ್ಲಿ ಅಥವಾ ಹೊರಗಡೆ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ನಮಗೆ ಸಹಾಯ ಮಾಡೋರು ಸಿಕ್ಕೇ ಸಿಗ್ತಾರೆ. ಬಟ್ ಆದ್ರೆ ನಾವು ಅದನ್ನ ಹುಡುಕೋಬೇಕು. ಈಗ ನನ್ನ ಪ್ರತಿಭೆನ ಗುರುತಿಸಿ ನೀವು ಆಕಾಶವಾಣಿಯಲ್ಲಿ ಕರೆದಿದ್ದೀರಿ, ಈ ಪ್ರತಿಭೆ ನಾವು ತೋರಿಸ್ತಾ ಇದ್ದೀವಲ್ಲ, ಅದೇ ರೀತಿ ನಾವು ನಮ್ಮನ್ನ ನಾವು ತೋರ್ಕೊಳ್ತಾ ಹೋದ್ರೆ ನಮ್ಮ ಕಲೆಯನ್ನ ನಾವು ಎಲ್ಲೇ ಇರಲಿ, ಫಂಕ್ಷನ್ಗಳಲ್ಲಾಗ್ಲಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ನಾವು ತೋರಿಸ್ಕೊಂಡ್ವಿ ಅಂತಂದ್ರೆ ಒಂದ್ ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಅದು ಹಾಗೆ ಹರಡ್ತಾ ಹೋಗುತ್ತೆ. ಆವಾಗ ನಮಗೆ ಅಲ್ಲಿ ಒಂದಲ್ಲ ಒಂದ್ ಕಡೆ ನಮಗ್ ಸಪೋರ್ಟ್ ಸಿಗತ್ತೆ. ಸೊ ಹೀಗಾಗಿ ಅಂತಹ ಮಹಿಳೆಯರು ನಮಗ್ ಬರಲ್ಲಪ್ಪ ಅಂತ ಮನೇಲಿ ಕೂಡ್ಬಾರ್ದು. ಇವತ್ತು ನಾವು ಸೋತಿದೀವಿ ಅಂದ್ರೆ ಒಂದಲ್ಲ ಒಂದ್ ದಿವಸ ನಾವು ಗೆಲ್ತೀವಿ ಅನ್ನೋ ಭರವಸೆ ನಮ್ಮ ಹತ್ರ ಇರ್ಲೇಬೇಕು. ನಮ್ಮ ಹತ್ರ ಕಲೆ ಇದೆ ಅಂದ್ಮೇಲೆ ಅದಕ್ಕೆ ಜಯ ಖಂಡಿತಲೂ ಇರುತ್ತೆ. ಒಂದ್ ದಿವಸ ನಾವು ಎಡಬಹುದು, ಎರಡು ದಿವಸ ಎಡಬಹುದು. ಆದ್ರೆ ನಾವು ಒಂದ್ ಉದಾಹರಣೆ ಹೇಳ್ಬೋದು, ಒಂದ್ ಕಲ್ಲು ಮೂರ್ತಿ ಆಗ್ಬೇಕು ಅಂತಂದ್ರೆ ಅದಕ್ಕೆ 100 ಪೆಟ್ಟನ್ನ ಹಾಕಿದಾಗ ಅದು ಮೂರ್ತಿ ಆಗುತ್ತೆ. ಅದು ಮೂರ್ತಿಗೆ ಪೆಟ್ಟಾಗುತ್ತಪ್ಪ, ಬೇಡ ಬೇಡ ಹೊಡಿಬಾರ್ದು ಅಂದ್ರೆ ಕಲ್ಲಾಗೆ ಉಳಿತೆ. ಅದೇ ರೀತಿ ನಮ್ಮ ಕಲೆಯನ್ನ ನಾವು ಹೊರತರಬೇಕು ಅಂದ್ರೆ ಎಷ್ಟು ಸರ್ತಿ ಸೋತ್ರು ಚಿಂತಿಲ್ಲ, ಅದು ನಮಗ್ ಪೆಟ್ಟು ಅಂತ ತಿಳ್ಕೊಂಡು ಅದನ್ನ ನಾವು ಮೂರ್ತಿಯಾಗಿ ಹೊರತಂದಾಗ ಮಾತ್ರ ನಾವು ಆ ಕಲೆಯನ್ನ ಬೇರೆಯವರಿಗೆ ತೋರಿಸ್ಕೋಬಹುದು.
1: ತಾವು ಹೇಳೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಇದನ್ನ ಎಲ್ಲ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಆಗ್ಲೇ ತಾವು ನಮ್ಗೆ

0: ಮಾಹಿತಿ ಕೊಡುವ ಪ್ರಕಾರ ಏನಪ್ಪ ಅಂತಂದ್ರೆ, ತಾವು ಸಂಗೀತವನ್ನ ಕಲ್ತೀನಿ ಅಂತ ಹೇಳಿದ್ರಲ್ಲ, ಒಂದು ನುಡಿಯನ್ನ, ಒಂದು ಯಾವ್ದಾದ್ರು ಭಕ್ತಿಯನ್ನ ಇಲ್ಲಿ ಹಾಡಿ ತೋರಿಸಬಹುದಲ್ಲ ಮೇಡಮ್?
1: ಖಂಡಿತವಾಗ್ಲಿ ಸರ್.

0: ದೇವೇಂದ್ರ.
1: ತುಂಬಾ ಸುಶ್ರಾವ್ಯವಾಗಿ ಗೀತೆಯನ್ನ ಹಾಡಿ ತೋರಿಸಿದ್ರಿ ಎಲ್ಲ ಕೇಳುಗರಿಗೆ. ಕೊನೆಯದಾಗಿ ತಮ್ಮ ಕುಟುಂಬದ ಒಂದು ಪರಿಚಯವನ್ನು ಮಾಡಿಕೊಡ್ಬೋದಲ್ಲ ಮೇಡಮ್?
0: ನಮ್ಮ ಕುಟುಂಬದಲ್ಲಿ ಅಂತಂದ್ರೆ ಮುಂಚೆ ತಂದೆ ತಾಯಿ ಇಬ್ರು ಅಣ್ಣಂದ್ರು, ಒಬ್ಬಕಿ ಅಕ್ಕ, ನಾನೊಬ್ಳು, ದೊಡ್ಡ ಕುಟುಂಬ. ನನ್ನ ಕುಟುಂಬ ಅಂತಂದ್ರೆ ನಾನು, ನಮ್ಮ ಯಜಮಾನ್ರು, ನನಗೆ ಎರಡು ಮಗಳು ಶ್ರೀರಕ್ಷ, ಮಗ ಶ್ರೀಹರಿ, ಅವನು ಬೆಂಗಳೂರಲ್ಲಿ ಇವಾಗ ಇಂಜಿನಿಯರಿಂಗ್ ಕಲಿತಾನೆ. ಮಗಳು ಇಂಜಿನಿಯರಿಂಗ್ ಮುಗಿಸಿ ಈಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮದುವೆ ಆಗಿ 4 ವರ್ಷ ಆಯ್ತು. ಗಂಡ ಹೆಂಡತಿ ಇಬ್ರು ಅಲ್ಲೇ ಜರ್ಮನಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಳು ಮೊಮ್ಮಗಳು ತತ್ಸವಿ ಅಂತ, ಅವಳು ಈಗ 1 ವರ್ಷದವಳು. ನಮ್ದು ಒಂದು ಪುಟ್ಟ ಕುಟುಂಬ.
1: ಶ್ರೀಮತಿ ಅನಿತಾ ದೇಸಾಯಿ ಅವರೇ ಇಲ್ಲಿಯವರೆಗೆ ವಿಜಯಪುರ ಆಕಾಶವಾಣಿಗೆ ಬಂದು, ನಮ್ಮ ಒಂದು ಕರೆಗೆ ಹೋಗೊಟ್ಟು ಆಕಾಶವಾಣಿಗೆ ಬಂದು ಒಂದು ವಿವರವಾದ ಮಾಹಿತಿಯನ್ನ ಕೊಡುವುದರ ಜೊತೆಗೆ ತಮ್ಮ ಸಂದರ್ಶನವನ್ನ ಕೇಳ್ತಾ ಇರುವಂತ ಎಲ್ಲ ಮಹಿಳೆಯರಿಗೂ ಕೂಡ ತಮ್ಮ ಮಾತುಗಳು, ತಮ್ಮ ಸಂದರ್ಶನ ಸ್ಫೂರ್ತಿಯಾಗ್ಲಿ. ದೇವರು ನಿಮಗೆ ಒಂದಿಷ್ಟು ಉತ್ತರೋತ್ತರ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಒಂದು ಸಂದರ್ಶನವನ್ನ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್. ನೀವು ಸಹ ಈ ಒಂದು ಆಕಾಶವಾಣಿಗೆ ನನ್ನ ಕರೆಸಿ ಇಲ್ಲಿ ನನ್ನ ಪ್ರತಿಭೆಯನ್ನ ಹಲವಾರು ಜನರಿಗೆ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ.
2: ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್.

0: ಒಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
3: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ.
0: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
4: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನ ಬಿಟ್ಟು ಬಿಡೋಣ.
4: ವಿಷವು ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.
5: ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿ.
6: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
7: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಯಲ್ಗೊಂಡೆ, ಜಿಲ್ಲಾ ಸಂಯೋಜಕರು ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಟಬ್ಯಾಳಿ ತಾಲೂಕು ಸಂಯೋಜಕರು. ಸಂದರ್ಶಿಸುವರು ಸಂಗಮೇಶ್.
2: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಅಂದ್ರೆ ಲೆಪ್ರಸಿ ಈ ರೋಗದ ಕುರಿತಾಗಿ ಸಮಗ್ರವಾದ ಮಾಹಿತಿ

0: ಏನ್ ಮಾಡ್ಕೊಳ್ಳೋಣ, ಯಾವ ರೀತಿ ಈ ರೋಗ ಹರಡುತ್ತೆ, ಏನ್ ಲಕ್ಷಣಗಳಿರುತ್ತೆ, ನಿರ್ಮೂಲನೆಯನ್ನು ಯಾವ ರೀತಿ ಮಾಡಬೇಕು, ಮತ್ತು ಈ ರೋಗಕ್ಕೆ ಸಂಬಂಧಿಸಿದ ಹಾಗೆ ಸಮಾಜದಲ್ಲಿ ಇರುವಂತಹ ತಪ್ಪು ನಂಬಿಕೆಗಳೇನೇನು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದಂತಹ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದಗಳು ಸರ್.
0: ಹಾಗೆ ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯದ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಯಲಗೊಂಡೆ ಅವರಿದ್ದಾರೆ ಸರ್, ನಿಮಗೂ ಸ್ವಾಗತ. ಇನ್ನೋರು ಅತಿಥಿಗಳು ತಾಲೂಕು ಸಂಯೋಜಕರಾದಂತಹ ಹನುಮಂತರಾಯ್ ಗಟ್ಟಿಬೇಳೆ ಅವರು ಕೂಡ ಇದ್ದಾರೆ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆರಂಭದಲ್ಲಿ ತಿಳಿಸಿ, ಕುಷ್ಠರೋಗ ಅಂದ್ರೆ ಈ ರೋಗದ ಹೆಸರು ಕೇಳಿದ್ರೆ ಜನರಲ್ಲಿ ಭಯ ಉಂಟಾಗುತ್ತೆ, ಈ ರೋಗ ಯಾವ ಕಾರಣಕ್ಕೆ ಹರಡುತ್ತೆ, ಹರಡುವಂತ ಜೀವಿ ಯಾವುದು?
1: ಸರ್, ಇದೊಂದು ಸಾಂಕ್ರಾಮಿಕ ರೋಗ, ಕಾಂಟಾಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಈ ಲೆಪ್ರಸಿ, ಕುಷ್ಠರೋಗ ಬರುವುದು ಮೈಕೋಬ್ಯಾಕ್ಟೀರಿಯಲ್ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಈ ಬ್ಯಾಕ್ಟೀರಿಯಿಂದ ಬಂದವರಿಗೆ ಇದು ಒಂಥರ, ಮುಂಚೆ ಎಲ್ಲ ಒಂಥರ ಸ್ಟಿಗ್ಮಾ ಇತ್ತು, ತುಂಬಾ ಕಳಂಕ ಇತ್ತು, ಲೆಪ್ರಸಿ ಇದ್ರೆ ಬಂದ್ರೆ ಬೇರೆಯವ್ರಿಗೆಲ್ಲ ಹರಡ್ತದೆ, ಊರಿಗೆಲ್ಲ ಹರಡ್ತದೆ ಅಂತ. ಆತರದ್ ಏನೂ ಇಲ್ಲ ಅಂತ ಒಂದು ಅವೇರ್ನೆಸ್, ಐಸಿ ಆಕ್ಟಿವಿಟಿ ತರ, ಮತ್ತೆ ಅದ್ ನಿರ್ಮೂಲನೆ ಹೆಂಗ್ ಮಾಡಬೇಕು, ಅದ್ರ ಸರ್ವೆಲೆನ್ಸ್ ಆಕ್ಟಿವಿಟಿ, ಕಂಟ್ರೋಲ್ ಮೆಜರ್ಸ್, ಟ್ರೀಟ್ಮೆಂಟ್ ಮೆಜರ್ಸ್, ಇದನ್ನ ಎಲ್ರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮಲ್ಲಿ ಬಂದಿದ್ದೀವಿ ಸರ್.
0: ಮೇಡಮ್, ಈಗಾಗಲೇ ಹೇಳಿದ್ರಿ ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡುತ್ತೆ ಅಂತ, ದೇಹದ ಯಾವ ಭಾಗದ ಮೇಲೆ ಇದು ಪರಿಣಾಮ ಆಗುತ್ತೆ ಮೇಡಮ್?
1: ಸರ್, ಇದು ದೇಹದಲ್ಲಿ ಆಕ್ಚುಲಿ ಫಸ್ಟ್ ಅಟ್ಯಾಕ್ ಮಾಡೋದು ಸ್ಕಿನ್, ನರ್ವ್ಸ್ ಅಂತ ಹೇಳ್ತೀವಿ, ಕಣ್ಣು ಮತ್ತೆ ಎಲುಬುಗಳು, ಆಮೇಲೆ ಮಜಲ್ಸ್, ಸ್ನಾಯುಗಳು ಅಂತ ಹೇಳ್ತೀವಿ, ಅಥವಾ ದೇಹದಲ್ಲಿ ಇರುವ ಅಂಗಗಳನ್ನ ಇದು ಅಟ್ಯಾಕ್ ಮಾಡ್ತದೆ, ಬೋನ್ಸ್ ಸಹ ಎಲುಬುಗಳನ್ನು ಅಟ್ಯಾಕ್ ಮಾಡ್ತದೆ.
0: ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮೇಡಮ್?
1: ಸರ್, ರೋಗ ಲಕ್ಷಣಗಳು ಆಕ್ಚುಲಿ ಅರ್ಲಿ ಆಗಿ ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಆ ಗುರುತಿಸುವಲ್ಲಿ ಲಕ್ಷಣಗಳಂತಂದ್ರೆ, ಒಂದು ಮಚ್ಚೆ ಬರ್ತದೆ, ತಾಮ್ರ ಬಣ್ಣದ ಮಚ್ಚೆ ಬರ್ತದೆ, ಸ್ಪರ್ಶವಿಲ್ಲದ ಮಚ್ಚೆಗಳು, ಜೊತೆಗೆ ತುರಿಕೆ ಇರಬಾರ್ದು. ಸೊ ಇದು ಕೈ ಮೇಲೆ ಬರ್ಬೋದು, ಬೆನ್ನಿನ ಮೇಲೆ, ಮುಖದ ಮೇಲೆ ಬರ್ಬೋದು, ಅಥವಾ ಕಾಲ್ ತೊಡೆ ಸಂಧಿಯಲ್ಲಿ ಬರ್ಬೋದು. ಈ ತರದ ಲಕ್ಷಣಗಳನ್ನ ನಾವು ನೋಡ್ಬೇಕು. ಅದ್ರ ಜೊತೆಗೆ ನರ್ವ್ ಇನ್ವಾಲ್ವ್ಮೆಂಟ್ ಇರ್ತದೆ, ನರ್ವ್ಗಳು ಥಿಕ್ ಆಗ್ತವೆ, ಗಟ್ಟಿಯಾಗಿ ಥಿಕ್ ಆಗ್ತವೆ. ಸೊ ಅವಾಗ ಬಂದಾಗ ನಾವು ಚೆಕ್ ಮಾಡಿಕೊಂಡು ಇದು ಮಾಡ್ಬೇಕು ಸರ್.
0: ಇದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡುತ್ತೆ ಮೇಡಮ್?
1: ಸರ್, ಇದು ಒಬ್ಬರಿಂದ ಒಬ್ಬರಿಗೆ ನೇಸಲ್ ಸೆಕ್ರೀಷನ್ಸ್ ಆಗಿರ್ಬೋದು, ಅಥವಾ ಚರ್ಮದಿಂದ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇರ್ಬೋದು, ಅಲ್ಲಿರೋ ಬ್ಯಾಕ್ಟೀರಿಯಲ್ ಡ್ರಾಪ್ಲೆಟ್ ಅಂತ ಹೇಳ್ತೀವಿ, ಅವು ಸೂಕ್ಷ್ಮಾಣುಜೀವಿಗಳು ಅದ್ರಲ್ಲಿ ಬಂದು ಅದರಿಂದ ಏರಲ್ಲಿ ಹರಡ್ಕೊಂಡು ಹೋಗ್ಬೋದು. ಹೆಂಗ್ ಹರಡ್ತದೆ ಅಂತಂದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಈಗ 5 ವರ್ಷ ಕಮ್ಮಿಯಲ್ಲಿರೋರು, 60 ವರ್ಷ ಮೇಲ್ಪಟ್ಟವರು, ಆಮೇಲೆ ಡಯಾಬಿಟಿಕ್ ಇದ್ದವರು, ಆಮೇಲೆ ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರ್ತದೆ. ಅಂಥವರು ಈ ಲೆಪ್ರಸಿ ಪೇಷಂಟ್ ಹತ್ರ ಬಂದಾಗ, ಕುಷ್ಠರೋಗಿ ಹತ್ರ ಬಂದಾಗ, ಅವರಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇದ್ದಾಗ, ಅವರು ಮೂಗಿನ ಸೆಕ್ರೀಷನ್ಸ್ಗಳು ಕೆಮ್ಮದಾಗ, ಅದು ಸೀನ್ದಾಗೆಲ್ಲ ಲೋಡ್ ಜಾಸ್ತಿ ಇದ್ದಾಗ, ಅವುಗಳು ಇಂದ ಇವರು ಯಾವಾಗ ಬೇಕಾದ್ರೂ ಇನ್ಫೆಕ್ಷನ್ ತಗೋಬಹುದು.
0: ಹಾಗಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಈ ರೋಗದಿಂದ ಬಳಲ್ತಾ ಇದ್ರೆ ಅವ್ರನ್ನ ಸಪರೇಟ್ ಆಗಿ ಇಡೋದು ಉತ್ತಮ ಅಂತೀರಾ?
1: ಸರ್, ಸಪರೇಟ್ ಇಡಬೇಕು ಅಂತ ಇಲ್ಲ, ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಈಗ ನಾವು ಅದನ್ನ ಹೇಳ್ತಾ ಇದೀವಿ. ಈಗ ಲೆಪ್ರಸಿ ಪೇಷಂಟ್ ನ ಕುಷ್ಠರೋಗಿನ ನಾವು ಸಪರೇಟ್ ಇಡೋದಲ್ಲ, ಅವ್ರ ಜೊತೆ ಜೀವನ ಮಾಡಬೇಕು. ಬಟ್ ಎಲ್ಲಿ ಪ್ರಿಕಾಷನ್ಸ್ ತಗೋಬೇಕು, ಆ ಪ್ರಿಕಾಷನ್ ತಗೊಂಡ್ರೆ ಇನ್ನು ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತದೆ ಅಂತ ಹೇಳಕ್ಕಾಗಲ್ಲ. ಇದು ಡಿಪೆಂಡ್ಸ್ ಆನ್ ದ ಬ್ಯಾಕ್ಟೀರಿಯಲ್ ಲೋಡ್. ಈಗ ಬ್ಯಾಕ್ಟೀರಿಯಲ್ ಲೋಡ್ 3+ 4+ ಅಂತ ಜಾಸ್ತಿ ಇದ್ದಾಗ ಅವಾಗ ಹರಡೋ ಚಾನ್ಸ್ ಇರ್ತದೆ. ಎಲ್ಲರಿಂದ ಹರಡೋದು ಇರೋದಿಲ್ಲ. ಈಗ ನಾವು ಪಿ ಬಿ ಅಂತ ಹೇಳ್ತೀವಿ, ಎಂ ಬಿ ಅಂತ ಹೇಳ್ತೀವಿ. ಪಿ ಬಿ ಅಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಇರ್ತದೆ, ಪಾಸಿ ಬೆಸ್ಲರಿ. ಮಲ್ಟಿ ಬೆಸ್ಲರಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರ್ತದೆ. ಸೊ ಅವರಿಂದ ಹರಡೋ ಚಾನ್ಸ್ ಇರ್ತದೆ. ಬಟ್ ಪ್ರಿಕಾಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆಲ್ಮೋಸ್ಟ್ 100% ಅವ್ರನ್ನ ಕ್ಯೂರ್ ಮಾಡಬಹುದು.
0: ಮೇಡಮ್, ಈ ಕಾಯಿಲೆ ಏನಾದರೂ ವಂಶ ಪಾರಂಪರ್ಯವಾಗಿ ಬರುತ್ತಾ?
1: ಇಲ್ಲ
0: ಸರ್, ಮಕ್ಕಳಿಗೆ ಬರುವಂತ
1: ಇಲ್ಲ ಇಲ್ಲ ಸರ್, ಆತರ ವಂಶ ಪರಂಪರೆ ಇಲ್ಲೇ ಇಲ್ಲ. ಇದು ಬರೋದು ಒಂದು ಬ್ಯಾಕ್ಟೀರಿಯಾದಿಂದ ಬರೋ ರೋಗ, ವಂಶ ಪರಂಪರೆಯಿಂದ ಬರೋದಲ್ಲ. ಇದು ಜನರು ತಮ್ಮ ತಲೆಯಿಂದ ತೆಗೆದಾಕ್ಬೇಕು.
0: ನೀವು ಆಗ್ಲೇ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ, ಈ ಲಕ್ಷಣಗಳು ಕಂಡು ಬಂದಾಗ ರೋಗಿಗಳು ಏನ್ ಮಾಡಬೇಕು ಇಮಿಡಿಯೇಟ್ ಆಗಿ?
1: ಸರ್, ಅವ್ರ ಮೈ ಮೇಲೆ ಮಚ್ಚೆ ಬಂದಾಗ ಅದು ಸ್ಪರ್ಶವಿಲ್ಲದ್ದು, ಜೊತೆಗೆ ತಾಮ್ರ ಬಣ್ಣದ್ದಾಗಿರ್ಬೋದು, ಅಥವಾ ಅವ್ರಿಗೆ ಒಂದು ಕೈ ಮುಟ್ಟಿದಾಗ, ನಾವು ಅಲ್ನಾರ್ ನೋವು, ಮೆಡಿಯಲ್ ನರ್ವ್ ಅಂತ ಹೇಳ್ತೀವಿ, ಕಿರಿಬೆರಳು ಹತ್ರ, ಹೆಬ್ಬೆರಳು ಹತ್ರ ಒಂದು ಮುಟ್ಟದಾಗ ಒಂದು ದಪ್ಪ ದಪ್ಪ ಕಾಣಿಸ್ತದೆ, ಅಥವಾ ಅವ್ರಿಗೆ ನೋಡಲ್ಸ್ ಆಗ್ಬೋದು. ಅದೇ ತರ ಬಿಟ್ಟದೆ, ಟ್ರೀಟ್ಮೆಂಟ್ ಕೊಡದೇ ಇದ್ದಾಗ ನಾಡಲ್ಸ್ ಬರ್ತವೆ. ಆ ನಾಡಲ್ಸ್ಗೆಲ್ಲ ಕಂಡಾಗ ಇದು ಕುಷ್ಠರೋಗ ಇರ್ಬೋದಾ ಅಂತ ಒಂದು ಸಂದೇಹ ಬರ್ಬೇಕು ಅವ್ರಿಗೆ. ಹತ್ರದಲ್ಲಿರುವ ನಮ್ಮ ಉಪಕೇಂದ್ರ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ನಮ್ಮ ಎಲ್ಲ ಸೂಪರ್ವೈಸರ್ಸ್, ವರ್ಕರ್ಸ್ ಇರ್ತಾರೆ ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಅವ್ರ ಹತ್ರ ಹೋಗಿ ಪರೀಕ್ಷಿಸಿಕೊಂಡು ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ತಗೋಬೇಕು. ಈ ಟ್ರೀಟ್ಮೆಂಟ್ ಎಲ್ಲ ಕಡೆ ನಾವು ಕೊಟ್ಟಿದ್ದೀವಿ. ಉಪಕೇಂದ್ರ ಹಂತದಲ್ಲೂ ನಮ್ಮ ಮಾತ್ರೆಗಳಿದಾವೆ, ಅಲ್ಲಿರುವ ಆಶಾ ಕಾರ್ಯಕರ್ತರು ಸಹ ತಗೊಳ್ತಾರೆ, ಅವ್ರ ಮನೆಗೆ ಹೋಗಿ ಕೊಡ್ತಾರೆ.
0: ಮೇಡಮ್, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಇದು ಸಂಪೂರ್ಣವಾಗಿ ಗುಣಮುಖ ಆಗುತ್ತಾ, ಮೊದಲನೇ ಹಾಗೆ ನಾರ್ಮಲ್ ಆಗಬಹುದು?
1: 100% ಸಂಪೂರ್ಣವಾಗಿ ಗುಣ ಹೊಂದ್ತಾರೆ.
0: ಅಂದ್ರೆ ದೀರ್ಘಾವಧಿ ಕಾಲದ ಔಷಧಿಗಳು ತಗೋಬೇಕಾ?
1: ಹೌದು ಸರ್, ಅದಕ್ಕೆ ನಾವು MDDT ಅಂತ ಹೇಳ್ತೀವಿ, ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ. ಇದರಲ್ಲಿ 3-4 ಮಾತ್ರೆಗಳಿರೋದ್ರಿಂದ ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸೂಪರ್ವೈಸ್ ಡ್ರಗ್ಸ್ ಕೊಡ್ತೀವಿ, ರಿಫಾಮ್ಸಿನ್, ಕ್ಲೋಬಸಿನ್ ಅಂತ ಬರ್ತದೆ, ಅದು ಅವ್ರನ್ನ ಎದುರುಗಡೆ ನುಂಗಿಸ್ಬಿಡ್ತೀವಿ. ಉಳಿದಿದ್ದು ಕ್ಲೋಪೋಸಿನ್, ಡಾಪ್ಸಿನ್ ಅಂತ ಇರ್ತದೆ, ಅದು ಡೈಲಿ ಮಾತ್ರೆಗಳು ಕೊಡ್ತೀವಿ. ಅದನ್ನ ಆಶಾ ಕಾರ್ಯಕರ್ತರು ಆ ರೋಗಿಯನ್ನ ಗುರುತಿಸಿ, ಅವ್ರ ಮನೆಯಲ್ಲಿದೆ ಅಂತ ನೋಡಿ, ಅವರು

0: ಕೊಡೋ ವ್ಯವಸ್ಥೆ ಮಾಡ್ತಾರೆ. ಇದು ಆಶಾದವರಿಗೆ ಪ್ರೋತ್ಸಾಹ ಧನ ಸಹ ಇರ್ತದೆ ಸರ್. ಅವ್ರು ಐಡೆಂಟಿಫೈ ಮಾಡಿದ್ರೆ ಒಂದು ದುಡ್ಡು, ಮತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಒಂದು ದುಡ್ಡು ಇದೆ ಸರ್, 600 ಅಂತ ಇದೆ. ಐಡೆಂಟಿಫೈ ಮಾಡಿದ್ರೆ 250, ಸೊ ಅವ್ರಿಗೆ 850 ಪ್ರೋತ್ಸಾಹ ಧನ ಸರ್ಕಾರದಿಂದ ಕೊಡಲಾಗ್ತದೆ ಸರ್.
1: ಈ ರೋಗಿ ಔಷಧಿಗಳನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಪಥ್ಯ ಮಾಡಬೇಕಾ
0: ಸರ್? ಪಥ್ಯ ಏನು ಮಾಡೋದು ಬೇಕಾಗಿಲ್ಲ. ಆದಷ್ಟು ಪಥ್ಯ ಮಾಡದೆ ಅವರು ಒಳ್ಳೆ ಪೌಷ್ಟಿಕಾಂಶ ಆಹಾರ, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಮಿನರಲ್ಸ್ ಇರೋದು, ಒಳ್ಳೆ ಹಸಿರು ತರಕಾರಿಗಳಾಗಿರ್ಬೋದು, ಹಾಲು, ಹಾಲಿನ ಉತ್ಪನ್ನಗಳನ್ನು ಸರಿಯಾಗಿ ತಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಆಗೋದ್ರಿಂದ ಅದು ಇನ್ಫೆಕ್ಷನ್ ಕಮ್ಮಿ ಮಾಡಕ್ಕೆ ಅನುಕೂಲ ಆಗ್ತದೆ ಸರ್. ಪಥ್ಯ ಏನು ಮಾಡೋದು ಬೇಡ.
1: ಸಾಮಾನ್ಯವಾಗಿ ಕುಷ್ಠರೋಗದ ಬಗ್ಗೆ ಸಾಮಾಜಿಕವಾಗಿ ತುಂಬಾ ಅಪನಂಬಿಕೆಗಳಿದೆ. ಈಗ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಯಲಗುಂಡೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನೀವು ತುಂಬಾ ಓಡಾಡಿರ್ತೀರ ಜಿಲ್ಲೆಯಲ್ಲಿ, ರೋಗಿಗಳನ್ನ ಯಾವ ರೀತಿ ಅವರ ಕುಟುಂಬದ ಸದಸ್ಯರಾಗಿರ್ಬಹುದು, ಊರಿನ ಜನರಾಗಿರ್ಬಹುದು, ಅವರನ್ನ ಟ್ರೀಟ್ ಮಾಡೋದನ್ನ ನೋಡಿದ್ದೀರಾ? ಅವುಗಳನ್ನ ಸ್ವಲ್ಪ ನಿಮ್ಮ ಅನುಭವವನ್ನು ಹಂಚಿಕೊಳ್ಳ್ರಿ ಸರ್.
2: ಏನಾಗಿದೆ ಸರ್, ಜನರಲ್ಲಿ ಎಂಥ ಭಾವನೆ ಬಂದಿದೆ ಅಂದ್ರೆ, ನಾವು ಕುಷ್ಠರೋಗಿ ಅಂದ ಕೂಡಲೇ ಎಂತ ಒಂದು ದೊಡ್ಡ ರೋಗ ಇದೆ, ಮಹಾಪಾಪ ಮಾಡಿದಾರೇನೋ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದಾರೇನೋ, ಆ ಥರ ಒಂದು ನಂಬಿಕೆ ಜನರಲ್ಲಿದೆ. ಅವನಿಂದ ನನಗೆ ಬರ್ತದೆ, ನನ್ನಿಂದ ಮತ್ತೊಬ್ಬರಿಗೆ ಬರ್ತದೆ ಅನ್ನೋ ಒಂದು ಮನೋಭಾವ ಮನೆಯವರಲ್ಲಿ ಕೂಡ ಇದೆ, ಜನರಲ್ಲಿ ಕೂಡ ಇದೆ. ಆ ಥರ ಏನೂ ಇಲ್ಲ. ಇರು ಮೇಡಮ್ ಅವರು ಈಗಾಗಲೇ ಹೇಳಿದರು, ಎಲ್ಲರಿಗೆ ಬರತಕ್ಕಂಥ ರೋಗ ಅಲ್ಲ ಇದು. ಜನರು ಏನು ತಿಳ್ಕೊಬೇಕಂದ್ರೆ, ನಾವು ಸಾಮಾನ್ಯವಾಗಿ ಟಿ ಬಿ ಪೇಷಂಟ್ ಮನೆಗೆ ಇಟ್ಕೋತೀವಿ, ಬೇರೆ ಬೇರೆ ಪೇಷಂಟ್ ಎಲ್ಲ ಮನೆಗೆ ಇಟ್ಕೋತೀವಿ, ಆದರೂ ಕೂಡ ನಾವು ಲೆಪ್ರಸಿ ಪೇಷಂಟ್ಗೆ ಹೊರಗೆ ಹಾಕೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪೇಷಂಟಿಗೆ ಹೊರಗೆ ಹಾಕಲಾರ್ದಂಗೆ ಬೇರೆ ಯಾವ ರೋಗ ಇದೆ ಆ ರೋಗಿ ಥರನೇ ಇದು ಒಂದು ರೋಗ. ಈ ರೋಗ ಯಾರಿಗಾದರೂ ಬರ್ಬೋದು. ದಯಮಾಡಿ ಜನರ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ರೋಗ ಥರನೇ ಇದು ಒಂದು ಕೂಡ ರೋಗ. ಈ ರೋಗಕ್ಕೆ ಚಿಕಿತ್ಸೆ ಇದೆ. ದಯಮಾಡಿ ಎಲ್ಲರೂ ಪ್ರಾಥಮಿಕ ಹಂತದಲ್ಲಿ ಬಂದು ಚಿಕಿತ್ಸೆ ತಗೊಂಡಾಗ 100% ಇದು ಗುಣವಾಗತಕ್ಕಂಥ ರೋಗ ಇದೆ. ಯಾರೂ ಅಂಜದೇನೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಥವಾ ಉಪಕೇಂದ್ರಕ್ಕೆ ಬಂದು ಚಿಕಿತ್ಸೆ ತಗೋಬೇಕು ಅಂತೇಳಿ ತಮ್ಮ ಮೂಲಕ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೋತೀನಿ.
1: ಇನ್ನೋರು ಅತಿಥಿಗಳು ಹನುಮಂತ ಗಟ್ಟಿಬೇಳೆ ಅವರು ಇದ್ದಾರೆ, ತಾಲೂಕು ಸಂಯೋಜಕರಾಗಿದ್ದಾರೆ ಇವರು. ಸರ್, ಈಗ ನಾವು ಎಷ್ಟೇ ಮಾತಾಡಿದ್ರು ಕೂಡ ಜನರ ಮನವೊಲಿಸೋದು ಅನ್ನೋದು ತುಂಬಾ ಸವಾಲಿನ ಕೆಲಸ, ಅಷ್ಟು ಬೇಗ ಅವ್ರು ಒಪ್ಕೊಳ್ಳಲ್ಲ. ಈ ಸಾಮಾಜಿಕ ಕಳಂಕಗಳನ್ನ ನಿವಾರಣೆ ಮಾಡೋದು ತುಂಬಾ ಸವಾಲಿನ ಕೆಲಸ. ಇದನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಾ, ಎಷ್ಟು ಸಕ್ಸಸ್ ಕಂಡಿದ್ದೀರಾ?
3: ಇದು ನಾವೀವಾಗ ಆಯುಷಿ ಅಂತಕ್ಕಂಥ ಒಂದು ನಮ್ಗೆ ಏನಪ್ಪ ಜನರಲ್ಲಿ ಈ ಮೂಢನಂಬಿಕೆ ಮೇನ್ ಹೋಗಬೇಕಾಗಿದೆ ಸರ್. ಅದಕ್ಕಾಗಿ ನಾವು ವಿವಿಧ ಹಂತಗಳಲ್ಲಿ ಅಂದರೆ ತಾಯಂದಿರ ಸಭೆ ಅಂತ ಇರುತ್ತೆ ಸರ್, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಪ್ರೌಢಶಾಲೆ ಮತ್ತು ಕಾಲೇಜುಗಳ ಹಂತದಲ್ಲಿ ನಾವು ನಿರಂತರವಾಗಿ ಕುಷ್ಠರೋಗದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವ್ರಲಿಂದ ಮೂಢನಂಬಿಕೆ ತೆಗೆದುಹಾಕಬೇಕಾದ್ರೆ ಅವ್ರ ಪಾತ್ರ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್. ಇನ್ನೊಂದು, ಈ ರೋಗದ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದೆ ಸರ್. ಯಾವ ರೀತಿ ಅಂದರೆ ಆಶಾ ಮೂಲಕ, ಈಗಾಗಲೇ ಅಧಿಕಾರಿಗಳು ಹೇಳಿದಾಗೆ ಆಶಾ ಮನೆ ಮನೆ ಹೋಗಿ ಈ ಕುಷ್ಠರೋಗದ ಬಗ್ಗೆ ಸಮೀಕ್ಷೆ ಮತ್ತು ಪರೀಕ್ಷೆ ಮಾಡ್ತಾರೆ ಸರ್. ಅವರು ಮಾಡಿ ಪತ್ತೆ ಆದಾಗ ಪ್ರಾಥಮಿಕ ಹಂತದಲ್ಲಿ ನಮ್ಮ ಉದ್ದೇಶ ಈ ವರ್ಷದ ಏನಂದ್ರೆ ಸೋಂಕಿನ ಚೈನ್ ಕಟ್ ಆಗ್ಬೇಕು ಸರ್. ಸೋಂಕಿನ ಚೈನ್ ಕಟ್ ಆಗ್ಬೇಕಂದ್ರೆ ಸೋಂಕಿನ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಪತ್ತೆಯಾಗಿ ಚಿಕಿತ್ಸೆ ಒಳಪಟ್ಟಾಗ ಈ ಸೋಂಕಿನ ಚೈನ್ ಕಟ್ ಆಗೋದ್ರ ಮೂಲಕ ಜನರಲ್ಲಿ ಮುಂದೆ ಈ ರೋಗ ಇನ್ನೂ ಮುಂದುವರಿಯೋದನ್ನ ನಾವು ಈ ರೀತಿಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದೀವಿ ಸರ್. ಅದಕ್ಕೆ ಹೆಚ್ಚು ಜನರಲ್ಲಿ ಏನಿದೆ ಅಂದ್ರೆ ಸರ್, ಈಗಾಗಲೇ ನಮ್ಮ ಜಿಲ್ಲಾ ಸಂಯೋಜಕರು ಹೇಳ್ದಂಗೆ ಪೂರ್ವಜನ್ಮದ ಕರ್ಮ ಅದು ಅನ್ಕೊಂಡು ದೇವ್ರ ಹತ್ರ ಹೋಗೋದು, ದೇವರ ಮೊರೆ ಹೋಗೋದು ವಿವಿಧ ರೀತಿಯಲ್ಲಿ ಮಾಡ್ತಿರ್ತಾರೆ. ಅದು ತುಂಬಾ ಪ್ರಯತ್ನ ಮಾಡಿ ಮಾಡಿ ಬಹಳಷ್ಟು ಈಗ ಬದಲಾವಣೆ ಬರ್ತಾ ಇದೆ ಸರ್. ಇನ್ನೂ ಇದು ಜೀವಂತ ಉಳಿದಿದೆ ಮೂಢನಂಬಿಕೆ. ಅದಕ್ಕಾಗಿ ತಮ್ಮ ಮೂಲಕನೂ ನಮ್ಮ ಅಧಿಕಾರಿಗಳು ಜನರಿಗೆ ಒಂದು ಪ್ರಚಾರ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಅದರಲ್ಲಿ ತಮ್ಮ ತಾವು ಕೂಡ ಮೂಢನಂಬಿಕೆ ಹೋಗಲಾಡಕ್ಕೆ ತಮ್ಮದು ಒಂದು ಪಾತ್ರ ಮಹತ್ವ ಅಂತ ನನ್ನ ಅನಿಸಿಕೆ.
1: ಈಗ ಮದುವೆ ವಯಸ್ಸಿಗೆ ಬಂದ ಹುಡುಗಿ ಇರ್ತಾಳೆ ಸರ್, ಅವರ ತಂದೆ ಅಥವಾ ತಾಯಿಗೆ ಈ ರೋಗ ಇದ್ರೆ ಅವಳಿಗೆ ಬೇಗ ಹುಡುಗ ಸಿಗಲ್ಲ, ಇಲ್ಲ ಅವ್ರ ತಾಯಿಗಿದೆ ಕುಷ್ಠರೋಗ, ಹೀಗಾಗಿ ಇವಳಿಗೂ ಬರಬಹುದು ಅಂತ ಇನ್ನು ನಾವು ಗ್ರಾಮೀಣ ಭಾಗದಲ್ಲಿ ಇದನ್ನೆಲ್ಲ ನೋಡ್ತಾ ಇದೀವಿ. ಇದನ್ನೆಲ್ಲ ಯಾವ ರೀತಿ ನೀವು ಅದನ್ನ ಅಡ್ರೆಸ್ ಮಾಡ್ತೀರಾ ಸರ್?
3: ಈಗಾಗಲೇ ಹೇಳ್ದಂಗೆ ಇದು ಸೋಂಕು ಪ್ರಾಥಮಿಕ ಹಂತದಲ್ಲಿ ಕಟ್ ಆಗೋದು ಒಂದೈತ್ರಿ. ಇದಕ್ಕೆ ಚಿಕಿತ್ಸೆ ಇದೆ, 100ಕ್ಕೆ 100 ಗುಣಮುಖ ಹೊಂದ ರೋಗ ಇದೆ. ಈಗಾಗಲೇ ಬೇರೆ ರೋಗದಂತೆ ಈ ರೋಗನು ಕೂಡ ನಾವು ಸಾಂಕ್ರಾಮಿಕ ರೋಗದಲ್ಲಿ ಸರಳವಾಗಿ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಗುಣಪಡಿಸ್ತದ. ಯಾವುದೇ ಅನುವಂಶಿಕ ರೋಗ ಅಲ್ಲ ಅಂತ ನಮ್ಮ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಆ ರೀತಿ ಸಂದರ್ಭ ಬಂದಾಗ ಅವರನ್ನು ಕೂಡ ನಾವು ಭೇಟಿಯಾಗಿ ಅವರಿಗೆ ಇದರ ಸಮಗ್ರ ಮಾಹಿತಿಯನ್ನ ನೀಡ್ತೀವಿ ಸರ್.
1: ಮೇಡಮ್, ಈಗ ರೋಗದ ಬಗ್ಗೆ ರೋಗ ಲಕ್ಷಣಗಳ ಕುರಿತಾಗಿ ನೀವು ಸಮಗ್ರವಾಗಿ ಮಾಹಿತಿ ನೀಡಿದ್ರಿ. ಈಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಡಿಲೇ ಆಯ್ತು. ಈಗ ನಾರ್ಮಲಿ ಕುಷ್ಠರೋಗ ಬಂದಿದೆ ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಅಥವಾ ಆಶಾ ಕಾರ್ಯಕರ್ತರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಅನ್ಕೊಂತಾರೆ ಜನರು, ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಂತಾರೆ ಅಂತ ತಲೆಯಲ್ಲಿ ಇದ್ದೇ ಇರುತ್ತೆ ಆಲೋಚನೆ. ಅವರಿಗೆ ಈ ಡಿಲೇ ಮಾಡೋದ್ರಿಂದ ರೋಗ ಲಕ್ಷಣಗಳು ಎಷ್ಟು ಸಿವಿಯರ್ ಆಗ್ಬಹುದು
0: ಸರ್? ಅವರು ತುಂಬಾನೇ ಲೇಟ್ ಅಥವಾ ಡಿಲೇ ಅಂತ ಹೇಳಿದ್ರಲ್ಲ, ಆ ತರ ಡಿಲೇ ಮಾಡಿದ್ರೆ

0: ರೋಗ ಉಲ್ಬಣ ಆಗ್ತದೆ ಸರ್, ಉಲ್ಬಣ ಆಗಿ ಏನಾಗ್ತದೆ, ನರ್ವ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆಮೇಲೆ ಸ್ನಾಯುಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆ ಸ್ನಾಯುಗಳಿಗೆ ಹೋಗಿ ಅಟ್ಯಾಕ್ ಮಾಡ್ತದೆ. ತಿನ್ನೋ ತರ ಅಬ್ಸರ್ವ್ ಅಂತಂದ್ರೆ ಆ ಮಸಲ್ಸ್ ಗಳನ್ನ ತಿಂತದೆ, ಕಣ್ಣ ರೆಪ್ಪೆಗಳನ್ನ ತಿಂತದೆ, ಕಣ್ಣುಗಳಲ್ಲಿರುವ ರೆಪ್ಪೆಗಳು ತೆಗೆಯಕ್ ಬರಲ್ಲ, ಯಾವಾಗಲೂ ಓಪನ್ ಇರ್ತದೆ, ಅದರಿಂದ ಕೆರಟೈಟಿಸ್ ಆಗ್ಬೋದು, ಅಥವಾ ಕಣ್ಣಿನ ವಿಷನ್ಗಳು ಹೋಗ್ಬೋದು. ನರ್ವ್ಸ್ ಇನ್ವಾಲ್ವ್ಮೆಂಟ್, ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಎಲ್ಲ ಆಗ್ತದೆ, ಎಲ್ಬುಗಳೆಲ್ಲ ಸೇರ್ಬಿಟ್ಟು ಅಲ್ಲೂ ಅಟ್ಯಾಕ್ ಮಾಡ್ತದೆ ನಮ್ಮ ಬ್ಯಾಕ್ಟೀರಿಯಾ, ಅಟ್ಯಾಕ್ ಮಾಡಿ ಡಿಫಾರ್ಮೆಟಿಸ್ ಅಂತ ಹೇಳ್ತೀವಿ, ಆಟೋ ಆಂಪ್ಯುಟೇಷನ್, ಆ ಬೆರಳುಗಳ ತನ್ನಷ್ಟಾನೆ ಉಚ್ಚಿ ಕೆಳಗಡೆ ಬೀಳೋ ತರ ಆಗ್ತದೆ. ಸೊ ಇದು ಬ್ಯಾಕ್ಟೀರಿಯಲ್ ಲೋಡ್ ದೇಹದಲ್ಲಿ ಉಲ್ಬಣಗೊಂಡು ಈ ತರದೆಲ್ಲ ಕಾಂಪ್ಲಿಕೇಶನ್ ಆಗ್ತದೆ. ಸೊ ನಾವೀಗ ನಾವೇನ್ ಮಾಡಿದೀವಿ ಸರ್, ಟ್ರೈನಿಂಗ್ ತರಬೇತಿ ಕೊಟ್ಟಿದೀವಿ, ಇದು ಕುಷ್ಠರೋಗ ಅಂದ್ರೆ ಹೇಗಿರ್ತದೆ, ಇದನ್ನ ಹೆಂಗ್ ಕಂಡುಹಿಡಿಬೇಕು, ಮುಂಚೆ ಹಂತದಲ್ಲಿ ಹೆಂಗಿರ್ತದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಅವರು ಒಂದು ಇದು ಮಾಡ್ತಾರೆ ಸರ್, ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಮನೆ ಮನೆಗೆ ಹೋಗಿ ಮಾಡುವ ಆಕ್ಟಿವಿಟಿ ಅಂತ ಹೇಳ್ತೀವಿ. ಆ ಆಕ್ಟಿವಿಟಿ ಆಕ್ಚುಲಿ ಲೆಪ್ರಸಿದ್ದು ನಾವು ಮಾಡಿದೀವಿ. ಆಶಾದವ್ರು ಮಾಡಿದಾಗ, ಮನೆ ಭೇಟಿ ಕೊಟ್ಟಾಗ ಅವ್ರು ಯಾವುದೇ ಈ ತರ ಲಕ್ಷಣಗಳು ಕಂಡು ಬಂದಲ್ಲಿ ಅವ್ರು ಇದು ಮಾಡ್ತಾರೆ. ಒಬ್ಬರು ಆಶಾ 1,000 ಪಾಪ್ಯುಲೇಷನ್ ಕವರ್ ಮಾಡ್ತಾರೆ ಸರ್. ಅವರು ಪ್ರತಿ ತಿಂಗಳು ಆಶಾ ಅಬ್ಸುಲೆನ್ಸ್ ಅಂತ ಹೇಳ್ತೀವಿ, ಅದಂದ್ರೆ ಆಶಾ ಬೇಸ್ಡ್ ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಆ ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ಬರೋ ರೋಗಿಗಳನ್ನ ಕಂಡು ಹಿಡಿದು ಬೇಗನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಡಿಲೇ ಅಂತ ಪ್ರಶ್ನೆ ಬರೋದಿಲ್ಲ ಈಗ ಇರೋ ಪರಿಸ್ಥಿತಿಯಲ್ಲಿ. ಆಮೇಲೆ ಈಗ ನಾವು ನೀವು ಹೇಳಿದ್ರಲ್ಲ, ಒಂದು ಪಾಸಿಟಿವ್ ಕೇಸ್ ಬಂತಂದ್ರೆ ನಾವು ಅದಕ್ಕೂ ಫೋಕಲ್ ಕಾಂಟ್ಯಾಕ್ಟ್ ಲೆಪ್ರಸಿ ಸರ್ವೆ ಅಂತ ಮಾಡ್ತೀವಿ. ಆ ಏರಿಯಾದಲ್ಲಿರುವ ಮನೆಗಳು ಅದನ್ನೆಲ್ಲ ನೋಡ್ಕೊಂಡು ಅವ್ರ ಮನೆ ಮನೆ ಭೇಟಿ ಮಾಡಿ ಮತ್ತೆ ಯಾರಿಗಾದ್ರೂ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಬೇರೆ ಕೇಸ್ಗಳಿದಾವ ಆ ತರದೆಲ್ಲ ನೋಡಿ ನಾವು ಆ ರಿಪೋರ್ಟ್ ನ ತಗೊಂಡು ಕಂಡು ಬಂದ್ರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡೋ ತರ ಮಾಡ್ತೀವಿ ಸರ್.
1: ಈಗ ಕುಟುಂಬದಲ್ಲಿ ಈ ರೋಗದಿಂದ ಬಳಲ್ತಿರೋ ಜೊತೆಗೆ ಒಬ್ರು ಇರ್ಬೇಕಾಗತ್ತಲ್ಲ, ಅವ್ರ ಕೇರ್ ಟೇಕರ್ ಅಂತ ಇರ್ಬೇಕಾಗತ್ತೆ, ಅವ್ರಿಗೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಅವ್ರ ನಿಕಟವಾಗಿ ಅವ್ರ ಸಂಪರ್ಕದಲ್ಲಿ ಇದ್ದೀನಿ, ನನಗೂ ಏನಾದ್ರೂ ಈ ರೋಗ ಬರಬಹುದಾ ಅಂತ ಅಂಜಿಕೆ ಇದ್ದೇ ಇರುತ್ತೆ, ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್?
0: ಸರ್, ಇದು ಆಕ್ಚುಲಿ ಜೊತೆಗಿರೋರಿಗೆ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ವೈಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ರಿಫಾಮ್ಸಿನ್ ಮತ್ತೆ ಕ್ಲೋಪೋಸಿನ್ ಕೊಟ್ರೆ ಅದು 100% ಬ್ಯಾಕ್ಟ್ರಿಸೈಡಲ್, ಅದು ಬ್ಯಾಕ್ಟ್ರಿಯನ್ನ ಕೊಲ್ತದೆ ಸರ್. ಅದನ್ನ ಹಂಗಾಗಿ ಬ್ಯಾಕ್ಟೀರಿಯಾಗಳು ಕೊಲ್ಲೋದ್ರಿಂದ ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಜೊತೆ ಇರೋರಿಗೆ ತೊಂದರೆ ಆಗೋದಿಲ್ಲ. ಬಟ್ ಇವರು ಅಷ್ಟೇ ಕೆಮ್ಮ ಬೇಕಾದ್ರೆ ಸೀನ್ ಬೇಕಾದ್ರೆ ಸ್ವಲ್ಪ ಮುಂಜಾಗ್ರತವಾಗಿ ಮಾಸ್ಕ್ ಅನ್ನು ಹಾಕೊಂಡ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಸರ್.
1: ಕಾಶಿನಾಥ್ ಅವರೇ, ಈಗ ಸೊಳ್ಳೆ, ನೊಣ ಮತ್ತು ಇತರ ಕೀಟಗಳ ಮೂಲಕ ಈ ರೋಗ ಹರಡುತ್ತದೆ ಅಂತ ಒಂದು ನಂಬಿಕೆ ಇದೆ, ಈ ಅದರ ಬಗ್ಗೆ ಏನು ಹೇಳ್ತೀರಾ?
2: ಇಲ್ಲ ಸರ್, ಅದರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಇದು ಬರ್ತಕ್ಕಂಥ, ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ಭಾರಿ ಸೂಕ್ಷ್ಮ ಜೀವಿ ಇದು, ಮೈಕೋಬ್ಯಾಕ್ಟ್ರಿಯಂ ಲೆಪ್ರಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಯಿಂದ ಬರ್ತಕ್ಕಂಥದ್ದು. ಇದು ಸಾಂಕ್ರಾಮಿಕ ರೋಗ ಹೌದು, ಆದ್ರೆ ಎಲ್ಲರಿಗೆ ಬರ್ತಕ್ಕಂಥದ್ದಲ್ಲ ಇದು. ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂಥವ್ರಿಗೆ ಮಾತ್ರ ಈ ರೋಗವನ್ನ ಬರ್ತದೆ. ಯಾವುದೇ ಒಂದು ಸೊಳ್ಳೆ ಆಗಲಿ ಅಥವಾ ನೊಣಗಳಿಂದ ಇದು ಹರಡ್ತಕ್ಕಂಥದ್ದಲ್ಲ, ಅದಕ್ಕೆ ಇದರದೇ ಆದಂಥದ್ದು ಒಂದು ಚಿಕಿತ್ಸೆ ಇದೆ. ಈ ಚಿಕಿತ್ಸೆ ತಗೊಂಡಾಗ ಮಾತ್ರ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಇದರಲ್ಲಿ ಎರಡು ವಿಧ ಇದೆ, ಇದು ಪ್ಯಾಸಿ ಬೆಸಿಲರಿ, ಇದು ಇನ್ನೊಂದು ಮಲ್ಟಿ ಬೆಸಿಲರಿ ಅಂತ. ಪ್ಯಾಸಿ ಬೆಸಿಲರಿಯಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಂ ಲೋಡ್ ಕಡಿಮೆ ಇರ್ತದೆ ಸರ್, ಮಲ್ಟಿ ಬೆಸಿಲರಿಯಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಂ ಲೋಡ್ ಹೆಚ್ಚಿಗಿರ್ತದೆ. ಪ್ಯಾಸಿ ಬೆಸಿಲರಿಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಸರ್, ಮಲ್ಟಿ ಬೆಸಿಲರಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಪ್ಯಾಸಿ ಬೆಸಿಲರಿ ಇದ್ದಾಗ ಮಾತ್ರ ನಮ್ಮ ಹತ್ರ ಬಂದ ಚಿಕಿತ್ಸೆ ತಗೊಂಡ್ರೆ 6 ತಿಂಗಳ ಚಿಕಿತ್ಸೆ ಕೊಡ್ತೀವಿ. ಮಲ್ಟಿ ಬೆಸಿಲರಿ ಆಯ್ತು ಅಂದ್ರೆ ಅದಕ್ಕೆ 1 ವರ್ಷ ಚಿಕಿತ್ಸೆ ಕೊಡ್ತೀವಿ ಸರ್. ಅದು ಫ್ರೀ ಆಫ್ ಕಾಸ್ಟ್, ಎಲ್ಲ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ದೊರೆತಿದೆ. ಅದಕ್ಕೆ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರ ಹತ್ರ ಆಗಲಿ ಅಥವಾ ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ, ಪಿ ಎಸ್ ಇಒ, ಎಚ್ ಐ ಒ ಉಪಕೇಂದ್ರ ಮಟ್ಟದಲ್ಲಿದ್ದಾರೆ, ಅವರಿಗೆ ಭೇಟಿಯಾಗಿ ಅವರಿಗೆ ತೋರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಗಮನಕ್ಕೆ ತಂದು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದರೆ ಸಂಪೂರ್ಣವಾಗಿ ಗುಣಮುಖ.
1: ಮೇಡಮ್, ಈಗ ಈ ರೋಗ ಪತ್ತೆ ಆದಮೇಲೆ ರೋಗಿ ಚಿಕಿತ್ಸೆ ತಗೊಂಡ ನಂತರ ಸಂಪೂರ್ಣ ಗುಣಮುಖವಾದ ನಂತರ ಮತ್ತೆ ಆ ರೋಗ ಅವನಿಗೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆಯಾ?
0: ಸರ್, ಅಟ್ಯಾಕ್ ಹೆಂಗ್ ಮಾಡಬಹುದು ಅಂತಂದ್ರೆ ಅದು ನಾವು ರಿಲ್ಯಾಪ್ಸ್ ಅಂತ ಹೇಳ್ತೀವಿ ಸರ್. ಅದು ರಿಲ್ಯಾಪ್ಸ್ ಹೆಂಗ್ ಅಂತಂದ್ರೆ ಅವ್ರು ಗುಣಮುಖ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ರಿಲ್ಯಾಪ್ಸ್ ಆಗೋಕೆ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಈಗಿರೋ MDT ಟ್ರೀಟ್ಮೆಂಟ್ ನಾವು ಮಲ್ಟಿ ಡ್ರಗ್ ಥೆರಪಿ ಕೊಡೋದ್ರಿಂದ ಪರ್ಸೆಂಟೇಜ್ ಇಸ್ ವೆರಿ ಲೆಸ್ ಸರ್.
1: ಓಕೆ ಓಕೆ. ಈ ರೋಗದಿಂದ ಅಂಗವೈಕಲ್ಯ ಉಂಟಾಗುತ್ತೆ ಅಂತಾನು ಕೇಳಿದೀವಿ.
0: ಹೌದು ಸರ್.
1: ಅದು ಎಷ್ಟು ಸತ್ಯ ಮೇಡಮ್?
0: ಸರ್, ಅಂಗವೈಕಲ್ಯತೆ ಆಗ್ತಾ ಇತ್ತು ಮುಂಚೆಯಿಂದ, ಬಟ್ ಈಗ ಅದ್ರ ಪ್ರಮಾಣನು ಕಮ್ಮಿ ಆಗಿದೆ. ಅದನ್ನ ಡಿಫಾರ್ಮಿಟಿ, ಡಿಸಬಿಲಿಟೀಸ್ ಅಂತ ಹೇಳ್ತೀವಿ.
1: ಯಾವ ರೀತಿ ಅಂಗವೈಕಲ್ಯ ಉಂಟಾಗ್ತಿತ್ತು
0: ಸರ್? ಅಂಗವೈಕಲ್ಯ ಅಂತಂದ್ರೆ ನಮ್ಮ ಬೋನ್ಸ್ ಗಳಾಗಿರ್ಬೋದು, ಅದಕ್ಕೆ ನರ್ವ್ ಇನ್ವಾಲ್ವ್ಮೆಂಟ್ ಆಗ್ತದೆ, ಅದ ಸೆನ್ಸರಿ ಲಾಸ್ ಆಗ್ತದೆ ಅಂತ ಹೇಳಿದೆ ನಿಮ್ಗೆ, ಸ್ಪರ್ಶ ಜ್ಞಾನ ಇರೋದಿಲ್ಲ. ಅವು ಎಲ್ಬುಗಳು ಏನಾಗ್ತದೆ, ಕ್ಲಾ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅಥವಾ ಟೋಸ್ ಗಳಾಗಿರ್ಬೋದು, ಫಿಂಗರ್ಸ್ ಗಳಾಗಿರ್ಬೋದು, ಅಬ್ಸಾರ್ ಆಗ್ಬಿಡ್ತವೆ, ಆಟೋ ಆಂಪ್ಯುಟೇಷನ್ ತಮ್ಮಷ್ಟಾವೇ ಉದುರು ಬೀಳ್ತವೆ. ಆ ತರದೆಲ್ಲ ಡಿಫಾರ್ಮಿಟಿ, ಡಿಸಬಿಲಿಟಿಗಳು, ನಡೆ ಕಷ್ಟ ಆಗದೆ ಇರ್ಬೋದು, ಸ್ಟಿಫ್ನೆಸ್ ಆಗ್ತದೆ, ಕಾಂಟ್ರಾಕ್ಚರ್ಸ್ ಬರ್ತವೆ, ಇವೆಲ್ಲ ಡಿಫಾರ್ಮಿಟಿ ಅವ್ರು ಬರ್ತದೆ ಸರ್.
1: ಈಗ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊತಾ ಇದ್ದಾರೆ ಮೇಡಮ್?
0: ಸರ್, ಗಾಂಧಿ ಜಯಂತಿ ದಿವಸ ಲೆಪ್ರಸಿ ಕಾಲೋನಿ ಅಂತ ಇದೆ, ಸರ್ಕಾರದಿಂದ ಗುರುತಿಸಿರುವ ಲೆಪ್ರಸಿ ಕಾಲೋನಿ. ಅದು ಲೆಪ್ರಸಿ ಕಾಲೋನಿ ಯಾಕಂತ ಅಂದ್ರೆ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ಇದು ಲೆಪ್ರಸಿ ಒಂದು ಕುಷ್ಠರೋಗ, ಒಂದು ಕಳಂಕಿತ ಒಂದು ಸ್ಟಿಗ್ಮಾ ಇದೆ ಸರ್, ಜನರಲ್ಲಿ ತುಂಬಾ ದೊಡ್ಡ ಸ್ಟಿಗ್ಮಾ ಇದೆ. ಆ ಸ್ಟಿಗ್ಮಾ ಹೋಗೋಸ್ಕರ ಏನ್ ಮಾಡಿದೆ ಸರ್ಕಾರ, ನಾವು ಹೇಳ್ದಂಗೆ ಇದು ಪಾಪಕರ್ಮದ

0: ಅಲ್ಲ. ಸೊ ಯಾವುದೇ ದೇವರಿಂದ ಬಂದಿರೋ ರೋಗ ಅಲ್ಲ, ಇದು ಬ್ಯಾಕ್ಟೀರಿಯಾದಿಂದ ಬಂದಿರೋ ರೋಗ ಆಗಿರೋದು. ಈ ಕಳಂಕ ಎಲ್ಲರೂ ತಲೆಯಲ್ಲಿ ಇದೆ. ಸೊ ಹಂಗಾಗಿ ಏನ್ ಮಾಡಿದ್ದಾರೆ, ಕುಟುಂಬದಲ್ಲಿ ಈ ತರ ರೋಗಿ ಇದ್ದಾಗ ಅವ್ರ ಮನೆಯಿಂದ ಹೊರ ಹಾಕಿದ್ದಾರೆ. ಆ ತರ ಹೊರ ಹಾಕಪಟ್ಟ ಜನರು ಅವ್ರನ್ನ ಸರ್ಕಾರ ಒಂದು ಗುರುತಿಸಿ ಲೆಪ್ರಸಿ ಕಾಲೋನಿ ಅಂತ ಮಾಡಿದೆ, ಅಲ್ಲಿ ಜನ ಇದ್ದಾರೆ. ಸೊ ಜನರ ಹತ್ರ ಹೋಗಿ ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ ಪ್ರತಿಯೊಬ್ಬರಿಗೂ. ಅವ್ರು ಆಲ್ರೆಡಿ ಕ್ಯೂರ್ಡ್, ಆ ರೋಗದಿಂದ ಮುಕ್ತ ಆಗಿದ್ದಾರೆ. ಸೊ ಅವ್ರ ಜೊತೆಗೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದು ಕಣ್ಣಿನ ತಪಾಸಣೆ ಆಗಿರ್ಬೋದು, ಅವ್ರಿಗೆ ಕರ್ನಾಟಕ ವಿತರಣೆ ಆಗಿರ್ಬೋದು, ಅಥವಾ ಅಸಾಂಕ್ರಾಮಿಕ ರೋಗಗಳ ಪತ್ತೆ ಮಾಡ್ತಾ ಇದೀವಿ ಸರ್. ಶುಗರ್, ಬಿ ಪಿ ಚೆಕ್ ಮಾಡೋದಾಗ್ಲಿ, ECG ಅವುಗಳೆಲ್ಲ ಮಾಡೋದು, ಅವ್ರಿಗೆ ಒಂದೇನಾದ್ರು ಹಣ್ಣು ಹಂಪಲ್ಲ ಅದರ ಊಟ ಅವ್ರಿಗೆ ಕೊಡೋ ವ್ಯವಸ್ಥೆ ಮಾಡಿ ನಾವು ಆ ದಿನದಂದು ಕಾಲೋನಿಯಲ್ಲಿ ಹೋಗಿ ಅದು ಅರಿವು ಕಾರ್ಯಕ್ರಮ ನಾವು ಮುಡಿಸ್ತಾ ಇದೀವಿ ಸರ್.
1: ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮ ಮೇಡಮ್. ಈಗ ಮೇಡಮ್, ಆರಂಭದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಿದಾಗ, ಆರಂಭ ಲಕ್ಷಣಗಳಿದ್ದಾಗ, ಈ ಚಿಕಿತ್ಸಾ ಅವಧಿ ಎಷ್ಟು ಇರುತ್ತೆ ಮೇಡಮ್? ಇದು
0: ಸರ್ ಚಿಕಿತ್ಸಾ ಅವಧಿ ನಾವು ಹೇಳಿದ್ವಿ ಪಾಸಿ ಬೆಸ್ಲರಿ ಅಂತ. ಪಾಸಿ ಬೆಸ್ಲರಿ ಹೆಂಗಂದ್ರೆ ಸರ್, 1-5 ಮಚ್ಚೆಗಳು, ತಾಮ್ರ ಬಣ್ಣದ ಮಚ್ಚೆಗಳು. ಮಲ್ಟಿ ಬೆಸ್ಲರಿ ಅಂದ್ರೆ 5 ಜಾಸ್ತಿ ಇರೋದು. ಪಾಸಿ ಬೆಸ್ಲರಿ 1 ಇನ್ವಾಲ್ ಮೀಟರ್ ಇರ್ತದೆ ಅಥವಾ ಇಲ್ಲದೆ ಇರಬಹುದು. ಮಲ್ಟಿ ಬೆಸ್ಲರಿ 1 ಜಾಸ್ತಿ ನರ್ವ್ಸ್. ಈಗ ನಮ್ಗೆ ರೇಡಿಯಲ್ ನರ್ವ್ ಹೇಳಿದೆ, ಅಲ್ನಾರ್ ನರ್ವ್ ಹೇಳಿದೆ, ಆ ನರ್ವ್ಗಳೆಲ್ಲ ಅಥವಾ ಫೇಷಿಯಲ್ ನರ್ವ್ ಇರ್ಬೋದು, ಪೋಸ್ಟ್ ಆರಿಕ್ಯುಲರ್ ನರ್ವ್ಸ್, ಈ ದೇಹದಲ್ಲಿರೋ ನರ್ವ್ಗಳು 1 ಜಾಸ್ತಿ ಇರೋದು ಮಲ್ಟಿ ಬೆಸ್ಲರಲ್ಲಿ. ಸೊ ಈ ತರ ಇದ್ದಾಗ ಪಾಸಿ ಬೆಸ್ಲರ್ಗೆ 6 ಟ್ರೀಟ್ಮೆಂಟ್ ಸರ್. ಅದು 6 ಟ್ರೀಟ್ಮೆಂಟ್ 6 ಮುಗಿಸ್ಬೇಕು, ಇಲ್ಲಾಂದ್ರೆ 9 ಮುಗಿಸ್ಬೇಕು ಸರ್. ಅದೇ ತರ ಮಲ್ಟಿ ಬೆಸ್ಲರ್ ಏನಿದೆ, 12 ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು. ಮುಗಿಸಿದ 100% ಕ್ಯೂರ್ ಇದೆ, ಇಲ್ಲಾಂದ್ರೆ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 18 ತಂಗ ಕೊಟ್ಟಿದೀವಿ ಸರ್. ಅಲ್ಲಿವರೆಗೂ ಅವರು ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು.
1: ಕೆಲವೊಬ್ರು ನಿಯಮಿತವಾಗಿ ಔಷಧಿ ಸೇವನೆ ಮಾಡಲ್ಲ, ಸ್ವಲ್ಪ ಲಕ್ಷಣಗಳು ಕಮ್ಮಿ ಅಂತ ಅನಿಸ್ತಾರೆ, ಆಯ್ತಪ್ಪ ಆರಾಮ ಆಗ್ತಿದೆ ನನಗೆ ಅಂತ ಬಿಡ್ತಾರೆ, ಅಂತವ್ರಿಗೆ ಏನ್ ಹೇಳ್ತಾರೆ ಮೇಡಮ್?
0: ಸರ್ ಆಕ್ಚುಲಿ ಡೆಫಿನೆಟ್ಲಿ ಲಕ್ಷಣಗಳು 2-3 ಹೋಗ್ತವೆ ಬಿಕಾಸ್ ಆಫ್ ಮಲ್ಟಿಪಲ್ ಡ್ರಗ್ ಥೆರಪಿ ಇರೋದ್ರಿಂದ ಸರ್. ಬಟ್ ಅದನ್ನ ಬಿಡಬಾರ್ದು ಸರ್, ಅವ್ರು ಕಂಟಿನ್ಯೂ ಮಾಡಲೇಬೇಕು. ಆ ಮಾಡೋದ್ರಿಂದ ಅವರು ರೋಗ ಮುಕ್ತ ಆಗ್ತಾರೆ. ಅದಕ್ಕೆ ಆಶಾದವರು, ನಮ್ಮ ಕಾರ್ಯಕರ್ತರು ಸೂಪರ್ವೈಸ್ ಮಾಡ್ತಾರೆ ಸರ್. ಸೂಪರ್ವೈಸ್ ಮಾಡಿ ತಗೊಂತ ಇದಾರಲ್ಲ ಅಂತ ಚೆಕ್ ಮಾಡ್ತಾರೆ. ಈ ಪ್ರತಿಯೊಂದು ರೋಗಿಗಳನ್ನ ಡೀಟೇಲ್ಸ್ ನಾವು ನಿಕುಷ್ಟ ಅಂತ ಒಂದು ಆಪ್ ಇದೆ, ಅವ್ರದ ಡೀಟೇಲ್ಸ್, ಮುಂಚೆ ಅವ್ರಿಗಿತ್ತ, ಮುಂಚೆ ಟ್ರೀಟ್ಮೆಂಟ್ ತಗೊಂಡಿದ್ರ, ಅಥವಾ ಎಷ್ಟು ದಿವಸ ತಗೊಂಡಿದ್ರು, ಅಥವಾ ಈಗ ಹೊಸ ಪೇಷಂಟ್ ಇವರು, ಹಳೆ ಪೇಷಂಟ್, ಡಿಫಾರ್ಮಿಟಿಗಳು ಇದಾವ, ಇದು ಪ್ರತಿಯೊಂದು ಆನ್ಲೈನ್ ಆಪ್ ಅಲ್ಲಿ ಇದೆ ಸರ್. ಆನ್ಲೈನ್ ಆಪ್ ಅಲ್ಲಿ ಇವ್ರಗಳ ಡೀಟೇಲ್ಸ್ ಹಾಕ್ತಿವಿ, ಮತ್ತೊಂದು ಲೆಪ್ರಸಿ ಟ್ರೀಟ್ಮೆಂಟ್ ಕಾರ್ಡ್ ಇವ್ರ ಹೆಸರಲ್ಲಿ ಮಾಡ್ತೀವಿ, ತಗೊಂತಾ ಇದ್ರಲ್ಲ ಅಂತ ಟಿಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಆರೋಗ್ಯ ಕಾರ್ಯಕರ್ತರು. ಸೊ ತಗೊಂಡಾಗ ಸೂಪರ್ವೈಸ್ಡ್, ಮಂತ್ಲಿ ಒಂದು ಸೂಪರ್ವೈಸ್ ಇರ್ತದೆ, ಆ ಸೂಪರ್ವೈಸ್ ತಗೊಂಡ ಮೇಲೆ ಉಳಿದಿದ್ದೆಲ್ಲ ತಗೊಂತಾರಲ್ಲ ಟಿಕ್ ಮಾಡ್ಕೊಂಡು ನಮ್ಗೆ ಲೆಕ್ಕಪತ್ರ ಸಿಗ್ತದೆ.
1: ಮೇಡಮ್, ಈಗ ಎಲ್ಲಾ ಮಚ್ಚೆಗಳು ಕುಷ್ಠರೋಗದ ಮಚ್ಚೆಗಳೇ ಅಲ್ಲ, ಹೌದಲ್ವಾ?
0: ಹೌದು.
1: ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ?
0: ಇಲ್ಲಿ ಕುಷ್ಠರೋಗದಲ್ಲಿ ಏನಾಗ್ತದೆ, ತಾಮ್ರ ಬಣ್ಣದ್ದು, ಸ್ಪರ್ಶ ಇಲ್ಲದ ಜ್ಞಾನ, ತುರಿಕೆ ಇಲ್ಲದ ಅಂತ ಹೇಳಿದ್ವಿ. ಬಟ್ ಕೆಲವು ಬೇರೆ ಅಲರ್ಜಿಕ್ ಇರ್ತವೆ, ಅಥವಾ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಗಳಿರ್ತವೆ. ಅಲ್ಲಿ ಚಿಕನ್ ಪಾಕ್ಸ್, ಮೀಸಸ್ ಎಲ್ಲ ರ್ಯಾಷಸ್ ಬರ್ತದೆ, ಇಲ್ಲಿ ಒಂದು ರ್ಯಾಷಸ್ ಬರ್ತದೆ. ಬಟ್ ಇದರಲ್ಲಿ ಸ್ಪರ್ಶ ಇರಲ್ಲ ಸರ್, ತಾಮ್ರ ಬಣ್ಣದ್ದು ಇರ್ತದೆ. ಮತ್ತೆ ಇಚ್ಚಿಂಗ್ ಅಂತ ಹೇಳ್ತೀವಿ, ತುರಿಕೆ ಇರೋದಿಲ್ಲ ಸರ್. ಆಮೇಲೆ ಆ ಜಾಗದಲ್ಲಿ ಸ್ವೆಟ್ಟಿಂಗ್ ಆಗೋದಿಲ್ಲ, ಬೆವರೋದಿಲ್ಲ, ಆಮೇಲೆ ಒಂಥರ ಶೈನಿಂಗ್ ತರ ಇರ್ತದೆ, ಹೊಳಿತಾ ಇರ್ತದೆ, ಅದು ಬೇರೆದ್ರಲ್ಲಿ ಇರೋದಿಲ್ಲ. ಆಮೇಲೆ ಕೂದಲು ಬೆಳವಣಿಗೆನೂ ಆಗೋದಿಲ್ಲ ಸರ್ ಆ ಮಚ್ಚೆ ಇದ್ದಲ್ಲಿ.
1: ಈಗ ಕಶಿನಾಥ್ ಅವರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ. ಈಗ ಪ್ರಿವೆನ್ಷನ್ ತುಂಬಾ ಮುಖ್ಯ ಆಗುತ್ತೆ ಈ ತರ ರೋಗಗಳಲ್ಲಿ. ಈಗ ಈ ಕುಷ್ಠ ರೋಗಿಗಳಿಗೆ ಸಭೆಯ ಸಮಾರಂಭಗಳಲ್ಲೂ ಒಂದು ಲಿಮಿಟೆಡ್ ಆಕ್ಸೆಸ್ ಅಂತ ಹೇಳಬಹುದು. ನಾವು ಎಷ್ಟೇ ಇನ್ನೂ ಸಮಾಜ ಮುಂದುವರೆದಿದೆ ಅನ್ಕೊಂಡ್ರು ಅವರಿಗೆ ಮುಕ್ತವಾದ ಪ್ರವೇಶ ಇರಲ್ಲ. ಆ ನಿಟ್ಟಿನಲ್ಲಿ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಿಕ್ ಇಷ್ಟಪಡ್ತೀರಾ ಸರ್?
2: ಸರ್, ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದ್ರೆ, ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿದಾಗ 3 ಒಂದ್ಸಲ ಇಡೀ ಅವರು 1,000 ಜನಸಂಖ್ಯೆನ ಕವರ್ ಮಾಡ್ತಾರೆ ಸರ್. ಅವರು 1,000 ಜನಸಂಖ್ಯೆ ಕವರ್ ಮಾಡೋತ್ತಿಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಡ್ತಾರೆ ಅವರು. ನಮ್ಮ ಆಶಾ ಕಾರ್ಯಕರ್ತರಲ್ಲಿ, ನಮ್ಮ ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಭೇಟಿ ಕೊಟ್ಟಾಗ ಅವರಿಗೆ ಸಹಕರಿಸಿ ಎಲ್ಲ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಏನೇ ಒಂದು ಮೂಢನಂಬಿಕೆಗಳಾಗಲಿ ಅಥವಾ ಅಪನಂಬಿಕೆಗಳಾಗಲಿ ಇದ್ರೆ ಅದನ್ನು ಹೋಗಲಾಡಿಸ್ಕೋಬೇಕು. ಪ್ರತಿಯೊಬ್ಬರನ್ನು ಯಾರಿಗೆ ಒಂದು ಸಂಶಯ ಬಂದಾಗ ತಕ್ಷಣವಾಗಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಪಡಿಬೇಕಂತ ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತಿದ್ದೀನಿ ಸರ್.
1: ಹನುಮಂತರಾಯ ಅವರೇ, ಕೊನೆಯದಾಗಿ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸಾರ್ವಜನಿಕರಿಗೆ? ಕರ್ನಾಟಕವನ್ನು ಕುಷ್ಠರೋಗ ಮುಕ್ತ ಮಾಡಬೇಕು ಅನ್ನೋ ಗುರಿ ಸಾಧಿಸೋದಾದ್ರೆ ಹೇಗೆ?
3: ಸಾರ್ವಜನಿಕರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ರೋಗದ ಬಗ್ಗೆ ಭಯ ಪಡಬೇಕಾಗಿಲ್ಲ. ಪ್ರಾಥಮಿಕ ಹಂತದಲ್ಲಿನೇ ಈಗಾಗಲೇ ಏನು ಪ್ರಾಥಮಿಕ ಲಕ್ಷಣಗಳು ಇರ್ತಾವ ಅವನ್ನ ಬೇಗ ತೋರಿಸ್ಕೊಂಡು ಬೇಗ ಚಿಕಿತ್ಸೆ ಪಡಿಬೇಕು. ಜೊತೆ ಜೊತೆಯಲ್ಲಿ ಸೋಂಕಿಂದು ಒಂದು ಏನಪ್ಪ ಅಂದರೆ, ಆ ರೋಗಿಯ ಸರೌಂಡಿಂಗ್ದಲ್ಲಿ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತಿದ್ದೀವಿ. ರೋಗಿ ಬಿಟ್ಟು ಉಳಿದವರಿಗೆ ಕೊಡುವ ಮೂಲಕ ಅವರ ಸೋಂಕನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಟೋಟಲಿ ಒಂದು ಮೂಢನಂಬಿಕೆ ತೆಗೆದು ಎಲ್ಲರೂ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಸಹಕಾರ ಮಾಡಿ ಮುಚ್ಚುಮರೆಯದೆ ಇಲ್ಲದೆ ಮುಂದೆ ಬಂದು ಈ ರೋಗದ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಬೇಕು. ಅದನ್ನ ಕೈಜೋಡಿಸುವ ಮೂಲಕ ಇದು ಸಂಪೂರ್ಣ ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಡಮ್, ಕೊನೆಯದಾಗಿ ತಾವು ಕುಷ್ಠರೋಗಕ್ಕೆ ಏನಾದರೂ ಟಾಸ್ಕ್ ಫೋರ್ಸ್ ಅಂತ ಏನಾದರೂ ಮಾಡ್ಕೊಂಡಿದ್ದಾರೆ?
0: ಹೌದು ಸರ್, ಅದು ಕರ್ನಾಟಕ ಸರ್ಕಾರದಿಂದ ನಮಗೆ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ಸೊ ಅದು ನಾವು ಜಿಲ್ಲಾಸ್ಪತ್ರೆ

0: ಅದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಜಿಲ್ಲೆಯಲ್ಲಿ ಲಭ್ಯ ಇರುವ ಸರ್ಕಾರಿ ಇದರಲ್ಲಿ, ಅದರಲ್ಲಿ ಮೈಕ್ರೋಬಯಾಲಜಿ ಎಚ್ಒಡಿಗಳು. ಯಾಕಂದ್ರೆ ಒಂದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಮಾಡ್ತೀವಿ ಲೆಪ್ರಸಿ ಡಿಟೆಕ್ಟ್ ಮಾಡಕ್ಕೆ, ಆ ಸ್ಮಿಯರ್ನ ಎರ್ಲೋಬಿಂದ ಮತ್ತೆ ಮೂಗಿನಲ್ಲಿ ಬರುವ ಸೆಕ್ರೇಷನ್ ಇಂದ ಮಾಡ್ತೀವಿ. ಸೊ ಅದನ್ನ ತಗೊಂಡ್ಬಿಟ್ಟು ಅವ್ರು ಡಿಟೆಕ್ಟ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಅದ್ರ ಜೊತೆಗೆ ಸರ್ಜರಿ ಡಾಕ್ಟರ್ಸ್ಗಳು ಬೇಕು, ಅದ್ರ ಜೊತೆಗೆ ಆರ್ಥೋಪೆಡಿಕ್ ಇಂಕಂದ್ರೆ ಡಿಫಾರ್ಮಿಟಿಗಳು ಡಿಸಬಿಲಿಟಿಗಳನ್ನೆಲ್ಲ ನೋಡಕ್ಕೆ, ಮತ್ತೆ ಒಂದು ಸ್ಕಿನ್ ಡರ್ಮಟ್ ಎಚ್ಒಡಿಗಳು ನಮ್ಮ ಜೊತೆಗೆ ಇದರಲ್ಲಿದ್ದಾರೆ. ಅದ್ರ ಜೊತೆ ನ್ಯೂರೋಲಜಿ ಡಾಕ್ಟರ್ಗಳು ನರ್ವ್ ಇನ್ವಾಲ್ವ್ಮೆಂಟ್ ಆದಾಗ, ಮತ್ತೆ ಫಿಸಿಯೋಥೆರಪಿಸ್ಟು ಈ ಟಾಸ್ಕ್ ಫೋರ್ಸ್ ಅಲ್ಲಿದ್ದಾರೆ. ಸೊ ನಾವು ತಿಂಗಳ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಸರ್, ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ನಮ್ಮ ಹತ್ರಲ್ಲಿ ಎಷ್ಟು ಡಿಟೆಕ್ಟ್ ಆಗಿದ್ದಾರೆ, ಎಷ್ಟು ಡಿಸಬಿಲಿಟಿ ಇದಾರೆ, ಡಿಫಾರ್ಮಿಟಿ ಇದಾರೆ, ನರ್ವ್ ಇನ್ವಾಲ್ವ್ಮೆಂಟು, ಮೈಕ್ರೋಬಯಾಲಜಿಗೆ ಎಷ್ಟು ಪಾಸಿಟಿವ್ ಕೇಸ್ ಬಂದಿದೆ ಅಂತ ಒಂದು ಮಾಸಿಕ ಸಭೆಗಳನ್ನು ಮಾಡಿ ಎಲ್ಲ ವೈದ್ಯರು ಸೇರ್ಕೊಂಡ್ಬಿಟ್ಟು ಏನ್ ಮಾಡಬೇಕು ಏನಿಲ್ಲ ಆತರದೆಲ್ಲ ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಡಿಸಿಜನ್ ತಗೋತೀವಿ ಸರ್.
1: ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್ ಸಾರ್ವಜನಿಕರಿಗೆ?
0: ಸರ್, ಸಾರ್ವಜನಿಕ ನಿಮ್ಮ ಮುಖಾಂತರ ಹೇಳ್ಪಡೋದಂದ್ರೆ ಇದು ಒಂದು ಸ್ಟಿಗ್ಮಾ ಅಲ್ಲ, ಕಳಂಕಿತ ರೋಗ ಅಲ್ಲ. ಸೊ ಇದಕ್ಕೆ ಒಂದು ಪರಿಹಾರ ಇದೆ, ಟ್ರೀಟ್ಮೆಂಟ್ ಇದೆ, ಗುಣಮುಖವಾಗ್ತಾರೆ. ಅದು ನಮ್ಮ ಸರ್ಕಾರ ಮಟ್ಟದಲ್ಲೇ ಈ ಮಾತ್ರೆಗಳು ಸಿಗ್ತವೆ. ತುಂಬಾ ಕಾಸ್ಟ್ಲಿ ಡ್ರಗ್ಸ್ ಸರ್, ಸರ್ಕಾರ ಇದು ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಈ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತಗೋಬೇಕು. ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ತವೆ, ವಾಂತಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಹೊಟ್ಟೆ ಬ್ಯಾನಿ ಆಗಿರ್ಬೋದು, ಅಥವಾ ರೆಡ್ನೆಸ್ ಎಲ್ಲ ಆಗ್ತದೆ. ಬಟ್ ಅದು ರಿಯಾಕ್ಷನ್ ಆಗುವುದು ಯಾಕಂತಂದ್ರೆ ಅದು ಬ್ಯಾಕ್ಟೀರಿಯಾ ಕೊಲ್ಲಲ್ಪಡ್ತದೆ ಮಾತ್ರೆಯಿಂದ. ಅವಾಗ ಅದು ಸಣ್ಣ ಪುಟ್ಟ ರಿಯಾಕ್ಷನ್ ಬರ್ತವೆ. ಆ ಸಣ್ಣ ಪುಟ್ಟ ರಿಯಾಕ್ಷನ್ ಆಯಿತು ಅಂತ ಬಿಡೋದು ಬೇಡ. ಅವ್ರು ಸರಿಯಾಗಿ 6 ತಿಂಗಳು ಪಾಸಿಬೆಸ್ಲರ್ ಅಲ್ಲಿ, 1 ವರ್ಷ ಮಲ್ಟಿಬೆಸ್ಲರ್ ಸರಿಯಾಗಿ ತಗೋದ್ರಿಂದ 100% ಗುಣಮುಖ ಆಗ್ತಾರೆ. ಸೊ ಇದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಅರಿವು ಮೂಡಿಸಬೇಕು. ಮೊದಲ ಹಂತದಲ್ಲಿ ಯಾವಾಗ ಲಕ್ಷಣಗಳು ಕಂಡು ಬರ್ತಾವೋ ಅವಾಗ ಇದನ್ನ ನಾವು ಎಲ್ಲ ಲಕ್ಷಣಗಳು ಗುರುತಿಸಿಕೊಂಡು ಮಾತ್ರೆಗಳನ್ನು ನೀಡುವುದರಲ್ಲಿ ಇದನ್ನ ನಾವು ನಿರ್ಮೂಲನೆ ಮಾಡಬಹುದು. WHO ಅವರು ಒಂದು ಘೋಷವಾಕ್ಯ ಮಾಡಿದ್ದಾರೆ, ಚೈನ್ನ ಕಟ್ ಮಾಡಬೇಕು ಅಂತ ಒಂದು. ಆಮೇಲೆ 2027 ಜೀರೋ ಪ್ರಿವೆನ್ಸ್, ಜೀರೋ ಇನ್ಸಿಡೆಂಟ್ಸ್, ಜೀರೋ ಡಿಫಾರ್ಮಿಟಿ ಡಿಸಬಿಲಿಟಿ ಕೇಸ್ಗಳು, ಮತ್ತೆ ಜೀರೋ ಇನ್ಫೆಕ್ಷನ್, ಜೀರೋ ಟ್ರಾನ್ಸ್ಮಿಷನ್, ಮತ್ತೆ ಇನ್ನೊಂದು ಸರ್ ಡಿಸಬಿಲಿಟಿ ಅಂತ ಹೇಳಿದೆ. ಈಗ ಲೆಪ್ರಸಿ ಅವ್ರಿಗೆ ಡಿಸಬಿಲಿಟಿನ UDIDಯಲ್ಲಿ ನಾವು ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡಲು ಅನುಕೂಲ ಮಾಡಿಕೊಟ್ಟಿದೀವಿ. ಸರ್ಕಾರ ಮುಂಚೆ ತುಂಬಾ ಅನುಕೂಲ ಮಾಡಿದೆ. ಲೆಪ್ರಸಿ ಆದವ್ರಿಗೆ ಅವ್ರು ಯಾವ ಓದಿದ್ದಾರೆ ಡಿಗ್ರಿಗಳು, ಅದ್ರ ಪ್ರಕಾರ ಒಂದು ಸರ್ಕಾರಿ ಸೇವೆ ಅಥವಾ ಒಂದು ಜಾಬ್ ಕೊಡೋದನ್ನು ಮಾಡಿದೆ ಸರ್. ಆತರನೂ ಸರ್ಕಾರದಿಂದ ವ್ಯವಸ್ಥೆ ಆಗಿದೆ ಸರ್.
1: ಇಂದಿನ ಈ ಮಾತುಕತೆಯಿಂದ ಒಂದು ಮಾತಂತೂ ಸ್ಪಷ್ಟ ಆಗಿದೆ, ಕುಷ್ಠರೋಗ ಅಂತ ಭಯೋಪಡ ಅಗತ್ಯ ಇಲ್ವೇ ಇಲ್ಲ. ಆದರೆ ಇದರ ಆರಂಭಿಕ ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದಂತೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಸರಿಯಾದ ಚಿಕಿತ್ಸೆ ಸರಿಯಾದ ಅವಧಿಗೆ ತೆಗೆದುಕೊಂಡ್ರೆ ರೋಗದಿಂದ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಅಂತ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ತಮ್ಮ ತಂಡದೊಂದಿಗೆ ಬಂದು ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಂತಹ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಹಾಗೂ ಕಾಶಿನಾಥ್ ಎಲ್ಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಬ್ಯಾಳಿ ತಾಲೂಕು ಸಂಯೋಜಕರು. ಸಂದರ್ಶಿಸಿದವರು ಸಂಗಮೇ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
3: ನೀರು ಮನುಷ್ಯನ ಬದುಕಿನ ಮೂಲ ಆಧಾರ, ಜೀವ ಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು

ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿದರು. ಯೋಜನೆಯು ಏಪ್ರಿಲ್ 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ ಇರುವ 8,203 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025ರಲ್ಲಿ ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025ರಿಂದ 2027ರ ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ 2ನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಮುದಾಯವೇ ಮುಂದಾಗಬೇಕಾಗಿರುವ ಹೊಣೆಗಾರಿಕೆಯನ್ನು ತಿಳಿಸುವ ಮಹತ್ವದ ಯೋಜನೆಯಾಗಿದೆ. ಭೂಗರ್ಭ ಜಲದ ಕುಸಿತವನ್ನು ತಡೆಯುವುದು, ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಹೆಚ್ಚಿಸುವುದು, ರೈತರು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುವುದನ್ನು ಕಡಿಮೆ ಮಾಡುವುದು, ನೀರಿನ ಮಿತವ್ಯಯ ಬಳಕೆಗೆ ಉತ್ತೇಜಿಸುವುದು, ಜಲಭದ್ರತಾ ಯೋಜನೆ ರೂಪಿಸುವುದು, ನೀರಿನ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ತರಲು ಪ್ರೇರಣೆ ನೀಡುವುದು ಈ ಯೋಜನೆಯ ಮುಖ್ಯ ಧ್ಯೇಯವಾಗಿದೆ. ನೀರಿನ ಕೊರತೆಯಾದ ತಕ್ಷಣ ಕೇವಲ ಹೆಚ್ಚು ಹೆಚ್ಚು ಬೋರ್ವೆಲ್ ಕೊರೆದು ನೀರು ಹುಡುಕುವುದು ಪರ್ಯಾಯವಲ್ಲ. ಇರುವ ನೀರನ್ನು ಹೇಗೆ ಸಂರಕ್ಷಿಸುವುದು ಮತ್ತು ನೀರಿನ ಬಳಕೆಯನ್ನು ನಿಯಂತ್ರಿಸುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ಗ್ರಾಮದ ನೀರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ನೀರಿನ ಬಜೆಟ್ ರೂಪಿಸಲಾಗುತ್ತದೆ. ಭೂಮಿಯಲ್ಲಿ ಎಷ್ಟು ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವು ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. ಒಂದು ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈ ಎಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ, ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ.

ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲಿಯೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ, ಎಂದರೆ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ

0: ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ, ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು, ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗಿನ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ, ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆಯ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ.
2: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ದತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು 100 ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ. ಇಂದು ಬೆಳಗ್ಗೆ 1 ಬೆಳ್ಳಿ 2 ಕಂಚಿನೊಂದಿಗೆ ಪದಕ ಬೇಟೆ ಮುಂದುವರೆಸಿದ ಭಾರತೀಯ ಆಟಗಾರರು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು. ಯುಪಿಎಸ್ಸಿ 100 ವರ್ಷಗಳನ್ನು ಪೂರೈಸಿರುವುದು ಒಂದು ವೈಭವವಷ್ಟೇ ಅಲ್ಲ, ಇದು ಪ್ರತಿ ವರ್ಷ ಲಕ್ಷಾಂತರ ಯುವಕರ ಆಶೋತ್ತರಗಳ ಸಂಭ್ರಮವೂ ಆಗಿದೆ. ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಈ ಸಂಸ್ಥೆಯ ಮೇಲಿಟ್ಟಿರುವಂತಹ ವಿಶ್ವಾಸದ ಆಚರಣೆಯೂ ಕೂಡ ಆಗಿದೆ. 100 ವರ್ಷಗಳಲ್ಲಿ ಪೀಳಿಗೆಗಳು ಬದಲಾಗಿವೆ, ಸರ್ಕಾರಗಳು ಬದಲಾಗಿವೆ, ತಂತ್ರಜ್ಞಾನ ಬೆಳವಣಿಗೆಯಾಗಿವೆ, ಪಠ್ಯಕ್ರಮಗಳು ಪರಿಷ್ಕರಣೆಯಾಗಿವೆ, ಆದರೆ ಯುಪಿಎಸ್ಸಿ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
2: ಹಮಾರಿ ಸಿವಿಲ್ ಸರ್ವಿಸಸ್ ಸೇ ಭಿ ನಯೆ ಬದಲಾವ್ ಕಿ ಮಾಂಗ್ ಕರ್ತಿ ಹೈ, ಇಸ್ಲಿಯೇ ಹಮೇ ಅಪ್ನೆ ಸಿಲೆಕ್ಷನ್ ಪ್ಯಾರಾ

0: कॉम्पिटिटर्स और रिक्रूटमेंट प्रोसेस को भी भविष्य की जरूरतों के अनुरूप बनाना होगा। हमें ऐसे युवाओं को पब्लिक सर्विस में लाना होगा जो पब्लिक ऑफिस से नहीं पब्लिक सर्विस से आकर्षित हो। इसलिए जरूरी है कि रिक्रूटमेंट की परीक्षा सिर्फ यह न परखे कैंडिडेट कितना जानता है, बल्कि वो यह भी देखे कि वह युवा सिविल सर्विसेज में आना क्यों चाहता है।
1: ಸಾರ್ವಜನಿಕ ಸೇವೆಗೆ ಮತ್ತಷ್ಟು ಯುವ ಜನರನ್ನು ತರುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಭಾರತ ಹೊಸ ದುಡಿಯುವ ಸಂಸ್ಕೃತಿಯತ್ತ ಸಾಗುತ್ತಿದ್ದು ಅದರಲ್ಲಿ ಜನಸ್ನೇಹಿ, ಸಕ್ರಿಯ ಮತ್ತು ಉತ್ತಮ ಆಡಳಿತ ಮೂಲತತ್ವಗಳಾಗಿವೆ ಎಂದು ಹೇಳಿದ್ದಾರೆ. ಸಂಸ್ಥೆಯ 200 ವರ್ಷಗಳ ಪಯಣದಲ್ಲಿ ಶ್ರಮಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವುದಾಗಿ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವೇಳೆ ಶತಮಾನೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಮತ್ತು ಯುಪಿಎಸ್ಸಿಗೆ ಸಂಬಂಧಿಸಿದ 100 ಕಾನೂನು ಬದಲಾವಣೆಗಳ ಕೈಪಿಡಿಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಶತಮಾನೋತ್ಸವ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಸೇವೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಯುಪಿಎಸ್ಸಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ದಾಟಿದೆ ಮತ್ತು ಕಳೆದ 12 ವರ್ಷಗಳಲ್ಲಿ ನೇಮಕಾತಿಯಲ್ಲಿ ನೂತನ ಆಯಾಮಗಳನ್ನು ಸೇರ್ಪಡೆ ಮಾಡಿದೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತಂದಿರುವುದರಿಂದ ಸಾರ್ವಜನಿಕ ವಿಶ್ವಾಸ ವೃದ್ಧಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 65,000 ನೇಮಕಾತಿಗಳನ್ನು ಯುಪಿಎಸ್ಸಿ ಮೂಲಕ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಭಾಗವಾಗಿ ದೆಹಲಿಯ ಸಫ್ತಾರ್ ಜಂಗ್ ಗೋಪುರದ ಬಳಿ ಇಂದು ಬೆಳಗ್ಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಸ್ವಚ್ಛತೆ ಕೇವಲ ಒಂದು ದಿನದ ಅಭಿಯಾನವಾಗಬಾರದು, ಅದು ಪ್ರತಿದಿನದ ಕರ್ತವ್ಯವಾಗಬೇಕು. ಸ್ವಚ್ಛತೆ ಪ್ರತಿಯೊಬ್ಬರ ಮನೆಯಿಂದ ಆರಂಭವಾಗಬೇಕು. ನೆರೆಹೊರೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಇಡೀ ರಾಷ್ಟ್ರದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರು. ಅದರಂತೆ ದೇಶದಾದ್ಯಂತ ಸ್ವಚ್ಛತೆಗಾಗಿ ವಿಶೇಷ ಅಭಿಯಾನಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಸ್ವತಃ ತಾವೇ ಎಲ್ಲೆಡೆ ಸ್ವಚ್ಛತೆ ಕಾಯ್ದುಕೊಳ್ಳುವ ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಅವರು ಕರೆ ನೀಡಿದರು. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ಸಂದರ್ಭದಲ್ಲಿ ಎಲ್ಲಾ ಸ್ವಯಂ ಪ್ರೇರಿತ ರಕ್ತದಾನಿಗಳ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಸಕಾಲದಲ್ಲಿ ಸುರಕ್ಷಿತ ರಕ್ತ ಪೂರೈಕೆಯನ್ನು ಖಾತರಿಪಡಿಸಿಕೊಳ್ಳಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಎಂದು ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಈ ವರ್ಷದ ಘೋಷವಾಕ್ಯ ಮಾನವೀಯತೆಯ ಒಂದು ಹನಿ, ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬುದಾಗಿದ್ದು, ಅದರಂತೆ ಯುವ ಜನತೆ ಸೇರಿದಂತೆ ಎಲ್ಲ ಅರ್ಹ ನಾಗರಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಹೇಳಿದ್ದಾರೆ. ಸಾಕಷ್ಟು ಮತ್ತು ಸುರಕ್ಷಿತ ರಕ್ತದ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಸ್ವಯಂ ಪ್ರೇರಿತ ರಕ್ತದಾನವನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ಸಮುದಾಯಿಕ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದುಬೈನಿಂದ ಇಸ್ರೇಲ್ಗೆ ಹೊರಟಿದಂತಹ ಫ್ಲೈ ದುಬೈ ವಿಮಾನದ ಪತನವನ್ನು ತಡೆದು 100 ಮಂದಿಯ ಪ್ರಾಣ ಉಳಿಸಿದ ಭಾರತೀಯನೋರ್ವ ಪೈಲಟ್ ಸ್ಮಿತ್ ಮಚ್ಚರ್ ಅವರ ಕಾರ್ಯವನ್ನು ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶ್ಲಾಘಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಸಂದೇಶದಲ್ಲಿ ಸ್ಮಿತ್ ಅವರ ಬಗ್ಗೆ ರಾಷ್ಟ್ರ ಹೆಮ್ಮೆ ಪಡುತ್ತದೆ, ಅವರ ಶೌರ್ಯ ಮತ್ತು ಅಪ್ರತಿಮ ಧೈರ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ತಾವು ಗಾಯಗೊಂಡಿದ್ದರೂ ಸಹ ಇತರರ ಅಮೂಲ್ಯ ಜೀವವನ್ನು ಉಳಿಸುವ ಮೂಲಕ ಸ್ಮಿತ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಒಬ್ಬ ಸಾಹಸಿ, ಅತ್ಯಂತ ಗಂಭೀರ ಅಪಾಯದ ನಡುವೆಯೂ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದರೂ ಸಹ ಅವರು ಇತರರ ಪ್ರಾಣ ಉಳಿಸಲು ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪ ಪ್ರದರ್ಶಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಭಾರತಕ್ಕೆ ಕ್ಯಾಪ್ಟನ್ ಮಚ್ಚರ್ ಅವರ ಬಗ್ಗೆ ಹೆಮ್ಮೆ ಇದೆ, ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಮತ್ತು ಉತ್ತಮ ಆರೋಗ್ಯ ಹೊಂದಲಿ ಎಂದು ಪ್ರಾರ್ಥನೆ ಮಾಡುವುದಾಗಿ ಪ್ರಧಾನಿ ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿಯವರು ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಪೋಷಕರು ಹಾಗೂ ಪತ್ನಿಯೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆಯನ್ನು ನಡೆಸಿ 100 ಮಂದಿಯ ಪ್ರಾಣ ಉಳಿಸಿದ ಸ್ಮಿತ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅಲ್ಲದೆ ಸ್ಮಿತ್ ಕುಟುಂಬಕ್ಕೆ ಸಾಧ್ಯವಿರುವಂತಹ ಎಲ್ಲ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಹ ಸ್ಮಿತ್ ಮಚ್ಚರ್ ಅವರ ಧೈರ್ಯವನ್ನು ಶ್ಲಾಘಿಸಿ ಅವರಿಂದಾಗಿ ಫ್ಲೈ ದುಬೈ ವಿಮಾನ ಪತನ ತಪ್ಪಿದೆ, ಅಪಾಯದಲ್ಲಿದ್ದಂತಹ 100 ಮಂದಿಯ ಜೀವ ಉಳಿಸಿದ್ದಾರೆ ಎಂದು ಹೇಳಿದ್ದಾರೆ.

0: ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದಂತಹ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನದ ಮಟ್ಟ ಸುಧಾರಣೆಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯಿಂದಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದು ಸ್ಥಳೀಯ ಉತ್ಪನ್ನಗಳಿಗೆ ಹಾಗೂ ಕರಕುಶಲ ಕರ್ಮಿಗಳಿಗೆ ಒತ್ತು ನೀಡಲು ವಿಶ್ವಕರ್ಮ ಯೋಜನೆಯನ್ನು ಆರಂಭ ಮಾಡಲಾಗಿದ್ದು ಅದರ ಅಡಿ 19 ಬಗೆಯ ಕಸುಬುಗಳಿಗೆ ಆರ್ಥಿಕ ನೆರವು ನೀಡುತ್ತಿರುವುದರಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ. ಜನರು ದಿನ ಬಳಕೆಗೆ ಹೆಚ್ಚಾಗಿ ದೇಶೀಯ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಸಹ ತಮ್ಮ ಪದಕದ ಭೇಟಿಯನ್ನು ಭರ್ಜರಿಯಾಗಿ ಮುಂದುವರೆಸಿದ್ದಾರೆ. ಭಾರತದ ಮನು ಫ್ರಾನ್ಸಿಸ್ ಮತ್ತು ಪ್ರಿನ್ಸ್ ಕುರಿಸಿಂಥಲ್ ಜೋಡಿ ದೋಣಿ ಸ್ಪರ್ಧೆಯಲ್ಲಿ ಆಕರ್ಷಕ ಬೆಳ್ಳಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಕ್ವಾಷ್ನಲ್ಲಿ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಹಾಂಕಾಂಗ್ ಎದುರು 1-2 ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಬೀಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ವೇಳೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ತಂಡ ಶ್ರೀಲಂಕಾ ವಿರುದ್ಧ 124 ರನ್ಗಳಿಂದ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಉಳಿದಂತೆ ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಾಟ ನಡೆಸಲಿದ್ದಾರೆ. ಈವರೆಗೆ ಭಾರತ ಒಟ್ಟು 10 ಚಿನ್ನ, 22 ಬೆಳ್ಳಿ ಮತ್ತು 31 ಕಂಚಿನ ಪದಕ ಸೇರಿ 63 ಪದಕಗಳೊಂದಿಗೆ 8ನೆಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ದತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು 100 ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ ಇಂದು ಬೆಳಗ್ಗೆ 1:00 ಕಂಚಿನೊಂದಿಗೆ ಪದಕ ಭೇಟಿ ಮುಂದುವರೆಸಿದ ಭಾರತೀಯ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಚೇತನ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಅದ್ಧೂರಿ ಚಿತ್ರದ ಹಾಡು. ಎಪಿ ಅರ್ಜುನ್ ಅವರ ಸಾಹಿತ್ಯವಿದು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಅಭಿಮಾನ್ ರಾಯ್ ಜಿ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜಿಸಿ ರಾಜೇಶ್, ಶ್ರೇಯಾ ಘೋಷಾಲ್, ಸೋನು ನಿಗಮ್ ಹಾಗೂ ರೀಟಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ AK-56 ಚಿತ್ರದ ಈ ಹಾಡು.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಹಾಡಿರುವ ಅಲೆಮಾರಿ ಚಿತ್ರದ ಹಾಡು.

ಅಲೆಮಾರಿ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದವರು ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ. ಸಂತು ಅವರ ಗೀತ ರಚನೆ ಇದು, ಅರ್ಜುನ್ ಜನ್ಯ ಅವರ ಸಂಗೀತ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಇಂದಿನ ವಿಷಯ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಪಾತ್ರ. ಭಾಗವಹಿಸಲಿದ್ದಾರೆ ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಸರಣಿ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಾವು ಇವತ್ತು ವಿಶೇಷವಾಗಿ ಇನ್ಸ್ಪೇಸ್ ಅಂದರೆ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ನ ಒಂದು ಪಾತ್ರ ಏನು, ಇದು ಹೇಗೆ ಇಸ್ರೋ ಮತ್ತು ಖಾಸಗಿ ವಲಯದ ನಡುವೆ ಇದು ಹೇಗೆ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಇದರ ವೈಶಿಷ್ಟ್ಯಗಳೇನು, ಇದರಿಂದ ಆಗ್ತಾ ಇರುವಂಥ ಅನುಕೂಲಗಳೇನು, ಹೀಗೆ ಹಲವು ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ತಜ್ಞರು ಮತ್ತು ಅಂಕಣಕಾರರು, ಹಲವಾರು ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಿಗೆ ನಿರಂತರವಾಗಿ ಅಂಕಣ ಬರೀತಾ ಇರುವಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ಸರ್, ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ಸ್ಪೇಸ್ ಅದು ಒಂದು ಬಹಳ ಒಂದು ಮಹತ್ವದ ಒಂದು ಪಾತ್ರ ನಿರ್ವಹಿಸ್ತಾ ಇದೆ ಅಂತ, ಏನು ಸರ್ ಅದರ ಒಂದು ವೈಶಿಷ್ಟ್ಯತೆ ಏನು, ಅದರ ಪಾತ್ರ ಏನು, ಹೇಗೆ ಅದರ ಕಾರ್ಯನಿರ್ವಹಿಸ್ತಾ ಇದೆ ಅಂತ
3: ನೋಡಿ. ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಅಂತ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ NSIL ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗೆ ವರ್ಕ್ ಆಗುತ್ತೆ. ಈ NSIL ಬಂದು ಏನಪ್ಪ ಅಂದರೆ, ಇಟ್ ಈಸ್ ಒಂದು ಮಾರ್ಕೆಟಿಂಗ್ ಆರ್ಮ್ ಅಂತ ಹೇಳ್ಬೋದು. ಅಂದರೆ ಮಾರ್ಕೆಟಿಂಗ್ ಆರ್ಮ್ ಅಂದರೆ, ಈಗ ನೀವು ಒಂದು ಏನಂತ ಹೇಳ್ತೀರಾ ಅಂದರೆ, ಒಂದು ಸ್ವೀಟ್ ಮಾರ್ತೀರ, ಎಕ್ಸಾಂಪಲ್ ಕೊಡ್ತಾರೆ,

ಆ ಸ್ವೀಟ್ ಇಷ್ಟು ಚೆನ್ನಾಗಿದೆ ಸ್ವೀಟು, ಇದನ್ನ ತಗೊಳ್ಳಿ ಅಂತ ಹೇಳಕ್ಕೆ ಯಾರು? ಸೊ ಯು ನೀಡ್ ಅನ್ ಏಜೆನ್ಸಿ, ಮಾರ್ಕೆಟಿಂಗ್ ಏಜೆನ್ಸಿ. ಇದನ್ನು ನೀವು ಜಸ್ಟ್ ಲೈಕ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಥರ ಅಡ್ವರ್ಟೈಸ್ ಮಾಡೋಕ್ಕಾಗಲ್ಲ. ಯು ನೀಡ್ ಅ ಡಿಫ್ರೆಂಟ್ ಟೈಪ್ ಆಫ್ ಅಡ್ವರ್ಟೈಸಿಂಗ್ ಏಜೆನ್ಸಿ. ದಟ್ ಈಸ್ ವೇರ್ ದಿ NSIL ಪ್ಲೇಸ್ ಎ ಬಿಗ್ ರೋಲ್. ಇಟ್ ಈಸ್ ಒಂದು ಮಾರ್ಕೆಟಿಂಗ್ ಅಂದರೆ NSIL ಅಂದರೆ ನ್ಯೂಸ್ ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರೀತಾರೆ. ಸೊ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಇದ್ರ ಜಾಬೇ ಮಾರ್ಕೆಟ್ ಮಾಡೋವಂಥದ್ದು. ಮುಂಚೆ ಏನಾಗ್ತಿತ್ತು ಅಂದರೆ ಇರೋದವರು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿಬಿಡೋರು. ಸ್ಯಾಟಿಲೈಟ್ ಲಾಂಚ್ ಮಾಡಿ ನೋಡಿ ನಮ್ಮಲ್ಲಿ ಇಷ್ಟು ಬ್ಯಾಂಡ್ಸ್ ಇದೆ, ಇಷ್ಟು ಬ್ಯಾಂಡ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅವಾಗ ಮಾರ್ಕೆಟ್ ಮಾಡ್ಕೊಳ್ಳೋರು. ಅವಾಗ ಅಟೆರಿಕ್ಸ್ ಅಂತ ಅವ್ನು ಮಾಡ್ಕೊಂಡಿದ್ರು 2006 ಬಟ್ ಅದು ಅದ್ರ ಕೆಲಸ ಮಾಡ್ತಿತ್ತು. ಬಟ್ ಅದನ್ನು ಮುಂದುವರೆದ ಭಾಗವಾಗಿ ಈ ಒಂದು ಡೆವಲಪ್ಮೆಂಟ್ ಒಂದು PSU ಸ್ಟೇಟಸ್ ಕೊಟ್ಬಿಟ್ಟು ಈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ಅಂತ ಸ್ಥಾಪನೆ ಮಾಡಿದ್ರು. ಈ NSIL ಸ್ಥಾಪನೆ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ವಿ ಆರ್ ಮಾರ್ಕೆಟಿಂಗ್ ವೆರಿ ಫಾಸ್ಟ್. ಅಂದರೆ ಈಗ ಒಂದು ರಾಕೆಟ್ ಲಾಂಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, PSLV ಒಂದು ರೆಡಿ ಆಗಿದೆ ನಮ್ಮ ಹತ್ರ. ಈ ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ ಈ ಒಂದು ಲೋ ಅರ್ಥ ಆರ್ಬಿಟ್ಗೆ ಇಷ್ಟು ಟನ್ ನಾವು ಸ್ಯಾಟಿಲೈಟ್ಗಳನ್ನ ಎತ್ಕೊಂಡು ಹೋಗ್ಬೋದು. ಇಷ್ಟು ಟನ್ ಸ್ಯಾಟಿಲೈಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅಷ್ಟು ಟನ್ ಸ್ಯಾಟಿಲೈಟ್ ಅಂದರೆ ಆ ಸ್ಯಾಟಿಲೈಟಲ್ಲಿ ಕೆಲವು ಪೇಲೋಡ್ಸ್ ಅಂತ ಬರುತ್ತೆ. ಪೇಲೋಡ್ ಅಂದರೆ ಆ ಒಂದು ಕೆಲಸ ಮಾಡೋಕ್ಕೆ ಆ ಒಂದು ಪೇಲೋಡ್ ಕೊಡ್ತಾರೆ. ನಾನೊಂದು ಪೇಲೋಡ್ ಹಾಕಿ ಆ ಒಂದು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಐ ವಿಲ್ ಬಿ ಯೂಸಿಂಗ್ ಇಟ್ ಆ ಲೋ ಅರ್ಥ ಆರ್ಬಿಟ್ಗೆ ಹೋಗಿ ಅದರಿಂದ ಏನೇನು ಮಾಹಿತಿ ಬೇಕು ನಮ್ಮ ಕಮ್ಯಾಂಡಿಂಗ್ ರಿಸೀವಿಂಗ್ ಸ್ಟೇಷನಲ್ಲಿ ತೊಗೊಂಡು ಅನಲೈಸ್ ಮಾಡ್ತಾ ಇರ್ತೀನಿ. ಇಲ್ಲ ಕೆಲವು ಸ್ಕೂಲ್ ಸ್ಟೂಡೆಂಟ್ಸು ಕಾಲೇಜ್ ಸ್ಟೂಡೆಂಟ್ಸು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಆ ಪೇಲೋಡ್ನ ಆ ಸ್ಯಾಟಿಲೈಟಲ್ಲಿ ಹಾಕ್ತಾರೆ. ಸೊ ಆ ಒಂದೊಂದು ಗ್ರಾಮ್ಗೋ ಒಂದು KGಗೋ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಈ ಥರ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಬಂದು ಇದನ್ನು ಕೊಡಿ ಅಂತ ಮಾರ್ಕೆಟ್ ಮಾಡಿ ಜನಕ್ಕೆ ತಲುಪಿಸಿ ಆ ಒಂದು ಬಿಸ್ನೆಸ್ ಮಾಡೋ ಒಂದು ಆರ್ಗನೈಸೇಷನ್ ಯು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ದಿಸ್ ಈಸ್ ದಿ ಜಾಬ್ NSIL. ನೆಕ್ಸ್ಟ್ ಬಂದು ಇನ್ ಸ್ಪೇಸ್ ಅಂತ ಮಾಡಿದ್ರು. ಅದು 2022 ಸೆಟಪ್ ಮಾಡಿದ್ರು. ಇನ್ ಸ್ಪೇಸ್ ಏನಪ್ಪ ಅಂದರೆ ಇವಾಗ ನೀವು ಇಸ್ರೋದವ್ರು ಸ್ಯಾಟಿಲೈಟ್ ಮಾಡ್ತಾರೆ, ರಾಕೆಟ್ ಮಾಡ್ತಾರೆ, ಸ್ಯಾಟಿಲೈಟ್ ಮಾಡ್ತಾನೆ ಇದ್ದಾರೆ, ರಾಕೆಟ್ ಮಾಡ್ತಾನೆ ಇದ್ದಾರೆ, 62 ಅದನ್ನು ಮಾಡ್ತಾನೆ ಇದ್ದಾರೆ. ದೇ ಹ್ಯಾವ್ ಆಲ್ಮೋಸ್ಟ್ ಮಾಸ್ಟರ್ಡ್ ದ ಟೆಕ್ನಾಲಜಿ. ಸೊ ಇಸ್ರೋದು ಬರೇ ಸ್ಯಾಟಿಲೈಟು ಈ ರಾಕೆಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ದೇ ಹ್ಯಾವ್ ಬಿಕಮ್ ಎ ಪ್ರೊಡಕ್ಷನ್ ಸೆಂಟರ್ ಥರ ಆಗ್ತಾ ಇದೆ. ದೇ ಆರ್ ಮೋರ್ ಫೋಕಸ್ಡ್ ಆನ್ ಪ್ರೊಡಕ್ಷನ್ ರಾದರ್ ರಿಸರ್ಚ್. ಸೊ ಅವ್ರ ಜಾಬ್ ಇರೋದು ರಿಸರ್ಚ್. ದೇ ಆರ್ ಸೈಂಟಿಸ್ಟ್. ದೇ ಶುಡ್ ಕೀಪ್ ಆನ್ ರಿಸರ್ಚಿಂಗ್ ದಿ ಇದು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ವೀನಸ್ಗೆ ಹೆಂಗೆ ಹೋಗ್ಬೇಕು, ನೆಕ್ಸ್ಟ್ ಮಾರ್ಸ್ ಎನ್ವಿರಾನ್ಮೆಂಟ್ ಹೆಂಗಿದೆ, ಆ ಮಾರ್ಸ್ ಎನ್ವಿರಾನ್ಮೆಂಟಲ್ಲಿ ಏನು ತಗೋಬೋದು, ನಮ್ಮ ಭಾರತಕ್ಕೆ ಏನು ಹೆಲ್ಪ್ ಆಗುತ್ತೆ, ಚಂದ್ರಯಾನ 4 ಅಲ್ಲಿಂದ ಏನು ತಗೊಂಬಂದ್ರೆ ಏನು ಸಂಪತ್ತು ಅಲ್ಲಿ ಸಿಗುತ್ತೆ, ನಾವು ಹೋಗಿ ಹೆಂಗೆ ಅಪ್ಲೈ ಮಾಡ್ಕೋಬೇಕು, ಇಂಥ ಕಡೆ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿಸರ್ಚಸ್. ಸೈಂಟಿಸ್ಟ್ ಆರ್ ಮೆಂಟ್ ಫಾರ್ ರಿಸರ್ಚಸ್. ಸೊ ಈ ಒಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಟೆಕ್ನಾಲಜಿ ರಾಕೆಟ್ ಮಾಡೋದೋ ಇಲ್ಲ ಸ್ಯಾಟಿಲೈಟ್ ಮಾಡೋದೋ ಇದನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಕೊಡಬೇಕು. ಸೊ ಪ್ರೈವೇಟ್ ಪ್ಲೇಯರ್ಸ್ಗೆ ಈ ಟೆಕ್ನಾಲಜಿನ ಮಾರಾಟ ಮಾಡ್ತಾರೆ. ಸೊ ಇನ್ ಸ್ಪೇಸ್ ಏನು ಕೆಲಸ ಅಂದರೆ ಅವ್ರದ್ದು ಗುರುತಿಸೋದು. ಈಗ ನಾನು ಹೋಗ್ಬಿಟ್ಟು ರಾಕೆಟ್ ಮಾಡ್ತೀನಿ ಅಂದರೆ ಆಮ್ ಐ ಕೇಪಬಲ್ ಟು ಡೂ ದ ರಾಕೆಟ್, ನನ್ನ ಹತ್ರ ಆ ಒಂದು ಲೇಬರ್ ಫೋರ್ಸ್ ಇದೆಯಾ, ನನ್ನ ಹತ್ರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದರೆ ನನಗೆ ಬೇಕಾಗಿರೋವಂಥ ಒಂದು ಹಣ ಹಂಚ್ಕೊಡೋದು, ಮತ್ತು ನನಗೆ ಬೇಕಾಗಿರೋ ಕೆಲವು ಲ್ಯಾಬ್ಸ್ಗಳು ಬೇಕಾಗುತ್ತೆ, ಟೆಸ್ಟಿಂಗ್ ಲ್ಯಾಬ್ಸು ಅವೆಲ್ಲ ಇಸ್ರೋ ನಿಮ್ಗೊಂದು ಜಾಗ ಕೊಡುತ್ತೆ. ನೆಕ್ಸ್ಟು ಲಾಂಚ್ ಮಾಡಬೇಕಾದ್ರೆ ನನ್ನ ರಾಕೆಟ್ ಆ ಲಾಂಚ್ ಪ್ಯಾಡ್ ನನಗೆ ಅರೇಂಜ್ ಮಾಡಿಕೊಡುತ್ತೆ, ಮತ್ತು ಅಲ್ಲಿಂದ ತಗೋಬೇಕಾಗಿರೋ ಡೇಟಾ ಕಮ್ಯುನಿಕೇಷನ್ನು ಇಂಥವಕ್ಕೆಲ್ಲ ದೇ ವಿಲ್ ಸಪೋರ್ಟ್ ಯು ಟು ಡೂ ದಿಸ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೇಸ್ ವಿಲ್ ನಾಟ್ ಬಿ ಕನ್ಫೈನ್ ಟು ಒನ್ ಇಸ್ರೋ, ಇಟ್ ಈಸ್ ಗೆಟಿಂಗ್ ಒಂಥರ ಎಕ್ಸ್ಪ್ಯಾಂಡ್ ಟು ಆಲ್ ದಿ ಪೀಪಲ್. ಇಟ್ ಈಸ್ ಪ್ಲೇಯರ್ಸ್ ಎಲ್ಲರೂ ತುಂಬ ಜನ ಒಂದಿರೋದನ್ನ ಈಗ 400 ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಈಗ ಸ್ಕೈ ರೂಟ್ ಎಲ್ಲ ಯುನಿಕಾರ್ನ್ ಸ್ಟೇಟಸ್ ತಗೊಂಡ್ಬಿಟ್ಟಿದ್ರು. ಯುನಿಕಾರ್ನ್ ಸ್ಟೇಟಸ್ ಅಂದ್ರೆ ದೇ ಆರ್ ಮೋರ್ ದನ್ $1 billion ಕಂಪ್ನಿಗಳು. ಈಗ ಸ್ಪೇಸ್ ಎಕ್ಸ್ ನೋಡಿ, ದೇ ವಿಲ್ ಡೂ ದ ಲಾಂಚಿಂಗ್, ನಾಸಾ ದೇ ವಿಲ್ ಡೂ ರಿಸರ್ಚಸ್ ಅಂಡ್ ಗಿವ್ ಇಟ್ ಟು ಸ್ಪೇಸ್ ಎಕ್ಸ್. ಸ್ಪೇಸ್ ಎಕ್ಸ್ ಕೆಲಸ ಏನು ಅಂದರೆ ಅಲ್ಲಿ ತಗೊಂಡೋಗಿ ಲಾಂಚ್ ಮಾಡ್ತದೆ. ದೇ ಆರ್ ಡೂಯಿಂಗ್ ಲೈಕ್ ಟ್ಯಾಕ್ಸಿ ಸರ್ವಿಸ್, ರಾಕೆಟ್ನ ತಗೊಂಡೋಗಿ ರಾಕೆಟ್ ಆ ಸ್ಪೇಸ್ ಕ್ರಾಫ್ಟ್ನ ತಗೊಂಡೋಗಿ ISSಗೆ ನಿಲ್ಲಿಸೋದು. ಮತ್ತು ಸ್ಪೇಸ್ ಕ್ರಾಫ್ಟ್ ಈಗ ಸುನೀತಾ ವಿಲಿಯಮ್ಸ್ ಸಿಕ್ಕಾಕೊಂಡಾಗ ನಾಸ ಬೋಯಿಂಗ್ ಅವ್ರದ್ದು ವರ್ಕ್ ಆಗದಾಗ ಇವ್ರದ್ದು ಸ್ಪೇಸ್ ಕ್ರಾಫ್ಟ್ ಹೋಗಿ ಸುನೀತಾ ವಿಲಿಯಮ್ಸ್ನ ಕರ್ಕೊಂಡ್ಬಂದ್ರು. ಸೊ ದಟ್ ಟೆಕ್ನಾಲಜಿ ಇಸ್ ಆಲ್ರೆಡಿ ಬೀನ್ ಡನ್ ಬೈ ಸ್ಪೇಸ್ ಎಕ್ಸ್. ಅಲ್ಲಿ ಏನು ರಿಸರ್ಚ್ ಮಾಡಬೇಕು, ಅಲ್ಲಿ ಏನು ತಗೋಬೇಕು, ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ

0: ನಾಸಾ ರೂಲ್ಸ್ ಪ್ರಕಾರ ಸುನೀತಾ ವಿಲಿಯಮ್ಸ್ ಮಾಡ್ತಾ ಇರ್ತಾ ಆ ರಿಸರ್ಚಸ್ ಎಲ್ಲ. ಬಟ್ ಈ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗೋದು ಬರೋದು ಎಲ್ಲ ಇಟ್ ಈಸ್ ದಿ ವರ್ಕ್ ಆಫ್ ದಿ ಸ್ಪೇಸ್ ಎಕ್ಸ್. ಸೊ ದೇ ಹ್ಯಾವ್ ಆಫ್ಲೋಡೆಡ್ ದಟ್ ವರ್ಕ್. ಅದ್ ಯಾರಿಗೆ ಆಫ್ಲೋಡ್ ಮಾಡ್ಬೇಕು ಈ ತರ ವರ್ಕ್, ನಾವು ಆ ತರ ಆಫ್ಲೋಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ಅಪ್ಸ್ ಕ್ಯಾನ್ ಥಿಂಕ್ ಇನ್ ಅ ಬೆಟರ್ ವೇ. ಅಂದ್ರೆ ಸ್ಯಾಟಿಲೈಟ್ ಮೂರ್ ಪೋರ್ಷನ್ ಇದೆ ಅಂದ್ರೆ ಮೊದಲನೇ ಭಾಗ ವಾಪಸ್ ತಗೊಂಡ್ಬರ್ಬೇಕು, ರೀಯೂಸಬಲ್ ಮಾಡ್ಕೋಬೇಕು. ಅದರಿಂದ ಏನಾಗುತ್ತೆ, ರಾಕೆಟ್ ಕಾಸ್ಟ್ ಕಮ್ಮಿ ಆಗುತ್ತೆ. 25-30% ಒಂದೇ ಸಲ ರಾಕೆಟ್ ಕಾಸ್ಟ್ ಬೀಳುತ್ತೆ. ಅವಾಗ ನೀವು ಹಾಕೋ ಒಂದು ಪೇಲೋಡ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಈ ತರ ಕಾಂಪಿಟೇಷನ್ ಬಿಡೋದು, ಅಂದ್ರೆ ಲೈಕ್ ಟ್ಯಾಕ್ಸಿ ಕಾಂಪಿಟೇಷನ್ ಗಳಿದ್ದಂಗೆ ಲಾಂಚಸ್ ಕಾಂಪಿಟೇಷನ್ ಗೂ ಅನೇಕ ಪ್ಲೇಯರ್ಸ್ ಬರ್ತಾ ಇದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಲಾಂಚಿಂಗ್ ಸರ್ವಿಸ್ ಯಾವಾಗ ಪ್ರೈವೇಟೈಸೇಷನ್ ಆಗ್ತಾ ಶುರುವಾಗುತ್ತೋ ದೆನ್ ಯುವರ್ ಲಾಟ್ ಆಫ್ ಸ್ಯಾಟಿಲೈಟ್ಸ್ ಡೂ ಕೀಪ್ ಕಮಿಂಗ್. ಇವಾಗ ನಮ್ಮ ಪ್ರಧಾನ ಮಂತ್ರಿ ಕನಸು ಏನಪ್ಪ ಅಂದ್ರೆ 50 ಸ್ಯಾಟಿಲೈಟ್ ಪರ್ ಇಯರ್ ಲಾಂಚ್ ಆಗ್ತದೆ. ಅಂದ್ರೆ 56 ವಾರ ಇರ್ತದೆ ನಿಮ್ಗೆ ಒಂದು ವರ್ಷದಲ್ಲಿ. 50 ಸ್ಯಾಟಿಲೈಟ್ ಅಂದ್ರೆ ವೀಕ್ಲಿ ಆಲ್ಮೋಸ್ಟ್ ಒಂದ್
1: ಸ್ಯಾಟಿಲೈಟ್.
0: ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಇರೋದು ಸದ್ಯ 56 ಸ್ಯಾಟಿಲೈಟ್ ಅಷ್ಟು ಇದೆ ನಮ್ದು ಇಂಡಿಯಾ. ಬಟ್ ಈಗ ನಮ್ದು ಇದಿರೋದೇನಪ್ಪಾ ಅಂದ್ರೆ 50 ಸ್ಯಾಟಿಲೈಟ್ ಲಾಂಚ್
1: ಸಾಮರ್ಥ್ಯ ಬಿಲ್ಡ್ ಆಗ್ಬೇಕು,
0: ಬಿಲ್ಡ್ ಆಗ್ಬೇಕು ಲಾಂಚಿಂಗ್ ಸಾಮರ್ಥ್ಯ ಬಿಲ್ಡ್ ಆಗ್ಬೇಕು. ಅಫ್ಕೋರ್ಸ್ ನಾವ್ ಇದುವರೆಗೂ 100 ಸ್ಯಾಟಿಲೈಟ್ ಮಾಡಿದೀವಿ ನಾವೇ ಇಂಡಿಯಾದಲ್ಲಿ. ಪ್ರಾಬಬ್ಲಿ ಇನ್ನೂ ಜಾಸ್ತಿ ಸ್ಯಾಟಿಲೈಟ್ ಮಾಡ್ಬೇಕು. ಹತ್ತತ್ರ 37 ದೇಶಕ್ಕೆ ನಾವು ಹತ್ತತ್ರ 480 ಸ್ಯಾಟಿಲೈಟ್ ನಾವು ಲಾಂಚ್ ಮಾಡಿದ್ದೀವಿ. ಸೊ ಇದು ಇನ್ನೂ ಹೆಚ್ಚಿಗೆ ಆಗ್ಬೇಕು. ಈಗ $8 billion ಅಂದ್ರೆ 2% ಆಫ್ $550-600 billion ಇಲ್ಲ ನಾವು. ಸೊ ಅಷ್ಟೇ ನಮ್ಮ ಮಾರ್ಕೆಟ್ ಇರೋದು. 2% 10% ತಗೊಂಡೋಗ್ಬೇಕು ನಾವು. ಅಟ್ಲೀಸ್ಟ್ $40 billion ತಗೊಂಡೋಗ್ಬೇಕು, ಇಲ್ಲ $50 billion ತಗೊಂಡೋಗ್ಬೇಕು. ಹೆಂಗಾಗುತ್ತೆ ಒಂದು ಇಸ್ರೋ ಇಟ್ಕೊಂಡು ನೀವು? ಯು ನೀಡ್ ಲಾಟ್ ಆಫ್ ಪ್ರೈವೇಟ್ ಪ್ಲೇಯರ್ಸ್, ಸ್ಟಾರ್ಟ್ ಅಪ್ಸ್ ಹೂ ಕ್ಯಾನ್ ಲಾಂಚ್. ಈಗ ಕೈರೂಟ್ ಒಂದು ವಿಕ್ರಮ್ ಎಸ್ ಅಂತ ಒಂದು ಲಾಂಚ್ ಮಾಡಿದ್ರು. ಈಗ ದಟ್ ಒಂದ್ 500 kg ಸ್ಯಾಟಿಲೈಟ್ ಈ ಲಾಂಚ್ ಅಪ್ ಟು 500 kilometers ಲೋಯರ್ ಅರ್ತ್ ಅಲ್ಲಿ. ಈ ತರ ಇಟ್ ಹಸ್ ಸ್ಟಾರ್ಟೆಡ್ ಆಲ್ರೆಡಿ, ದ ಆಕ್ಟಿವಿಟೀಸ್ ಹಸ್ ಸ್ಟಾರ್ಟೆಡ್. ಅಗ್ನಿಕುಲ್ ಅವರು ಲಾಂಚ್ ಮಾಡ್ತಾರೆ. ಈ ತರ ಅನೇಕ ಕಂಪನೀಸ್ ಗಳು ಮುಂದೆ ಬಂದಿದ್ದಾರೆ ಲಾಂಚ್ ಮಾಡಕ್ಕೆ. ಸೊ ಆ ತರ ಅನೇಕ ಸ್ಯಾಟಿಲೈಟ್ಸ್, ಆಮೇಲೆ ಸರ್ವಿಸಸ್ ಫಾರ್ ದಿ ಅದರ್ ಕಂಟ್ರೀಸ್. ಯಾರ ಆ್ಯಪ್ ಅವರು ಒಂದು ಸ್ಯಾಟಿಲೈಟ್ ಕಳಿಸ್ಬೇಕು ಅಂತ ಹೇಳ್ತಾರೆ, ಇನ್ನೊಂದು ದೇಶ ಅವರು ಇನ್ನೊಂದೆರಡು ಸ್ಯಾಟಿಲೈಟ್ ಕಳಿಸ್ಬೇಕು ಅಂತಾರೆ. ಅಫ್ಕೋರ್ಸ್ 104 ಸ್ಯಾಟಿಲೈಟ್ ಸ್ಪೇಸ್ ಎಕ್ಸ್ ಕಳಿಸಿ ವಿ ಡಿಡ್ ವರ್ಲ್ಡ್ ರೆಕಾರ್ಡ್ ಆಗ್ಲೇ. ಸೊ ಈ ತರ ಅನೇಕ ದೇಶಗಳು ನಮ್ಮ ಜೊತೆ ದೇ ಕಮ್ ಫಾರ್ ಆಸ್ಕಿಂಗ್ ಫಾರ್ ದಿ ಲಾಂಚ್ ಸರ್ವಿಸಸ್. ಅಲ್ಲಿಂದ ಜನರೇಟ್ ಆಗೋ ರೆವಿನ್ಯೂ, ಅಲ್ಲಿಂದ ಬರುವಂತ ಫಾರಿನ್ ಎಕ್ಸ್ಚೇಂಜ್. ಈಗ ಸ್ಪೇಸ್ ಸೆಕ್ಟರ್ ಅಲ್ಲಿ FDI ಜಾಸ್ತಿ ಇದು ಮಾಡಿದ್ದಾರೆ. ಈಗ ಸ್ಪೇಸ್ ಕಾಂಪೊನೆಂಟ್ಸ್ ಮಾಡಕ್ಕೆ 100% FDI ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಮಾಡಕ್ಕೆ ಹತ್ತತ್ರ 74% ಅಷ್ಟು ಎಲ್ಲ ಇದು ಮಾಡಿದ್ದಾರೆ. ಲಾಂಚ್ ಸರ್ವಿಸಸ್ ಅಲ್ಲಿ ಹತ್ತತ್ರ 49% ಅದು ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ ರೂಟ್ ಅಲ್ಲಿ ಮಾಡಿದ್ದಾರೆ. ಸೊ ಸರ್ಕಾರನು ಫಾರಿನ್ ಇನ್ವೆಸ್ಟ್ಮೆಂಟ್ ಗೆ ಬಹಳ ಎನ್ಕರೇಜ್ ಮಾಡ್ತಿದೆ. ಆಲ್ ದಿಸ್ ಇಸ್ ಕೋಆರ್ಡಿನೇಟೆಡ್ ಬೈ ಇನ್ ಸ್ಪೇಸ್ ಏಜೆನ್ಸೀಸ್. ನಿಮ್ಗೆ ಈ ಒಂದು ಕಂಪನಿ ಸ್ಟಾರ್ಟ್ಅಪ್ ಮಾಡಕ್ಕೆ ನಿಮ್ಗೆ ಬೇಕಾಗಿರೋಂಥ ಫಂಡ್ಸ್ ಬರಕ್ಕೆ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಸ್ಟಾರ್ಟ್ ಮಾಡಿ. ಯು ನೀಡ್ ನಾಟ್ ಹ್ಯಾವ್ ಟು ಗೋ ಟು ವೇರಿಯಸ್ ಏಜೆನ್ಸೀಸ್ ಟು ಟೇಕ್ ದಿ ಅಪ್ರೂವಲ್. ಇದು ಇನ್ ಸ್ಪೇಸ್ ಏಜೆನ್ಸಿ ಕೆಲಸ ಇದು, ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಟು ಬಿಲ್ಡ್ ಯುವರ್ ಆರ್ಗನೈಸೇಷನ್ ಟು ದ ಲೆವೆಲ್ ವೇರ್ ಯು ಕ್ಯಾನ್ ಡೂ ದಿ ಸರ್ವಿಸಸ್ ಅಂಡ್ ಅರ್ನ್ ದ ಮನಿ. ಆ ಹ್ಯಾಂಡ್ ಹೋಲ್ಡಿಂಗ್ ಕೆಲಸನ ಇನ್ ಸ್ಪೇಸ್ ಮಾಡುತ್ತೆ. ಮಾರ್ಕೆಟಿಂಗ್ ಕೆಲಸನ
1: NSIL. ಸರ್, ಈಗ ಈ ಇನ್ಸ್ಪೇಸ್ ಒಂದು ಇದರಿಂದ ಇಸ್ರೋದೇನೋ ಮಹತ್ವ ಕಡಿಮೆ ಆಗ್ಬಿಟ್ಟಿದೆ ಆಗತ್ತೆ ಅನ್ನೋಂತ ಒಂದು ಕಳವಳ ಒಂದು ಜನಸಾಮಾನ್ಯರಲ್ಲಿದೆ. ಅದರಲ್ಲಿ ಅಲ್ಲಿರುವಂತ ಪ್ರತಿಭೆಗಳ ಒಂದು ಬೇರೆ ಬೇರೆ ಕಡೆ ಹೋಗುವಂತ ಒಂದು
0: ಪ್ರತಿಭೆಗಳು, ಅಫ್ಕೋರ್ಸ್ ದೇ ಆರ್ ಗೋಯಿಂಗ್ ಫಾರ್ ದಿ ಬೆಟರ್ ಸ್ಯಾಲ್ರೀಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದರಿಂದ ಪ್ರತಿಭೆಗಳು ಹೋಗೋದೇ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ರಿಯಲ್ ರಿಸರ್ಚ್, ರಿಯಲ್ ಥಿಂಕಿಂಗ್ ಇರೋರು, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋರು ಬೇಕಾಗಿರೋಂಥವ್ರು ಯಾರು ಬಿಟ್ಟೋಗಿ, ಇಫ್ ದೇ ಆರ್ ಆನ್ ದಿ ಟೆಕ್ನಾಲಜಿ ಓರಿಯೆಂಟೆಡ್. ಈಗ ಈ ಬಿಲ್ಡಿಂಗ್ ಆಫ್ ದಿ ರಾಕೆಟ್ಸ್, ಬಿಲ್ಡಿಂಗ್ ಆಫ್ ದ ಸ್ಪೇಸ್ ಕ್ರಾಫ್ಟ್ಸ್, ಯಾರು ರೊಟೀನ್ ವರ್ಕ್ ಅಲ್ಲಿ ತೊಡಗಿದ್ರು, ದೋಸ್ ಪೀಪಲ್ ಹ್ಯಾವ್ ದ ಚಾನ್ಸಸ್ ಆಫ್ ಗೆಟಿಂಗ್ ಬೆಟರ್ ಸ್ಯಾಲ್ರಿ ಅಂಡ್ ಜಾಯ್ನಿಂಗ್ ದಿ ಸ್ಟಾರ್ಟ್ಅಪ್ಸ್. ಸೊ ಅಂತ ಜನಗಳು ಬಿಟ್ಟು ಹೋಗ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೂ ಇಸ್ ಡೂಯಿಂಗ್ ದ ರೊಟೀನ್ ವರ್ಕ್ ಅಲ್ಲಿ ಯಾರು ತೊಡಗಿಸ್ಕೊಂಡ್ರು ಅಂತವ್ರಿಗೆ ಬೆಟರ್ ಆಪರ್ಚುನಿಟಿ ಸಿಗ್ತಾ ಇದೆ, ಬಿಕಾಸ್ ಲಾಟ್ ಆಫ್ ಸ್ಟಾರ್ಟ್ಅಪ್ಸ್ ಆರ್ ಕಮಿಂಗ್. ಬಟ್ ಯಾರು ತರೋ ರಿಸರ್ಚ್, ಡೀಪ್ ಸ್ಪೇಸ್ ರಿಸರ್ಚ್, ವೀನಸ್ ರಿಸರ್ಚ್, ಮಾರ್ಸ್ ರಿಸರ್ಚ್, ಅಂತವೆಲ್ಲ ಸ್ಟಾರ್ಟ್ಅಪ್ಸ್ ಹತ್ರ ಇದೆ ಅಂತ ನಾನಂತೂ ನಂಬಲ್ಲ. ದೀಸ್ ಪೀಪಲ್ ವಿಲ್ ನಾಟ್ ಲಿವ್ ಇಸ್ರೋ, ಬಿಕಾಸ್ ದಟ್ ಈಸ್ ದೇರ್ ಫ್ಯೂಚರ್ ಅಂಡ್ ದಟ್ ಈಸ್ ದೇರ್ ಲೈಫ್, ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಫ್ಕೋರ್ಸ್ ಇದು ಆಗ್ತಾ ಇದೆ, ಬಟ್ ದಿಸ್ ಇಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್.
1: ಓಕೆ, ನಿರಂತರ ಪ್ರಕ್ರಿಯೆ ಇದು. ಸರ್, ಈಗ ಈ ಖಾಸಗಿ ಕ್ಷೇತ್ರದಲ್ಲಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವಂತ ನಿಟ್ಟಲ್ಲಿ ಇನ್ಸ್ಪೇಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹೇಗೆ ಅಂತ ಹೂಡಿಕೆ ನೆಚ್ಚನ್ನು FDI ಎಲ್ಲ ವಿದೇಶಿ ಹೂಡಿಕೆಗೆ

0: ಅವಕಾಶ ಕೊಟ್ಟಿದೆ, 100%
1: ಇದಾಗಿದೆ,
0: ಈ ತರದೆಲ್ಲ
1: ಕೆಲಸನೇ ವಿದೇಶ ಹೂಡಿಕೆಗೆ ಹೆಲ್ಪ್ ಮಾಡೋದು.
0: ಓಕೆ,
1: ಆಮೇಲೆ ವಿದೇಶ ಹೂಡಿಕೆ
0: ಯಾವ ವಿಧಾನದಲ್ಲಿ
1: ತರಕ್ಕೆ ಅದಕ್ಕೆ ಬೇಕಾಗಿರುವಂತ ಪ್ರೊಸೀಜರ್ಸ್ ಗಳನ್ನ ಹೆಲ್ಪ್ ಮಾಡೋದು,
0: ರೈಟ್,
1: ಫ್ಯಾಕ್ಟರಿಗಳ ಸೆಟಪ್ ಮಾಡೋದು, ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರುವಂತ ಒಂದು ಫೈನಾನ್ಸ್ ಆಗ್ಲಿ, ಅದಕ್ಕೆ ಬೇಕಾಗಿರುವಂತ ಸಪೋರ್ಟ್ ಆಗ್ಲಿ, ಬೇಕಾಗಿರುವಂತ ಲೈಸೆನ್ಸಸ್ ಗಳಾಗ್ಲಿ, ಅದನ್ನೆಲ್ಲ ಸಿಂಗಲ್ ವಿಂಡೋ ಏಜೆನ್ಸಿ ತರ they act and they hand hold you to start up this setup and they will see that what is your end goal. ನನ್ನ ಎಂಡ್ ಗೋಲ್ ರಾಕೆಟ್ ಮಾಡೋದು, ನನ್ನ ಎಂಡ್ ಗೋಲ್ ಸ್ಯಾಟಿಲೈಟ್ ಮಾಡೋದು, ನನ್ನ ಎಂಡ್ ಗೋಲ್ ಈ ತರ ಮಾಡಿ ಇಸ್ರೋ ಕೊಡ್ತೀನಿ. ಆ ಒಂದು ಇದನ್ನ ನೀವು ಸಕ್ಸಸ್ ಮಾಡ್ಕೊಳಕ್ಕೆ ದೇ ವಿಲ್ ಹ್ಯಾಂಡಲ್ಡ್ ಯು ಅಂಡ್ ದೇ ಬ್ರಿಂಗ್ ಯು ಟು ದಟ್ ಸ್ಟೇಜ್. ಅಫ್ಕೋರ್ಸ್ ಎಲ್ಲಾರ್ಗು ಅಲ್ಲ, ದೇ ಸೀ ದಿ ನಿಮ್ಮ ಒಂದು ಪೊಟೆನ್ಶಿಯಲ್. ನಾ ಯಾರೋ ಹೋಗ್ಬಿಟ್ಟು ನಾನು ಯಾವ್ದೋ ಒಂದು ಸೈಡ್ ಬಿಸ್ನೆಸ್ ಮಾಡ್ತಿದ್ದೆ, ಇವತ್ತು ಬೆಳಿಗ್ಗೆ ಹೋಗಿ ಸೈಡ್ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡು ಇನ್ಸ್ಪೈರ್ ಮಾಡ್ತೀನಿ ಅಂದ್ರೆ ನೀವು ಬರಲ್ಲ. ನಿಮ್ಗೆ ಎಷ್ಟು ಅದ್ರ ಬಗ್ಗೆ ನಾಲೆಜ್ ಇದೆ, ನೀವು ಎಷ್ಟು ನಿಮ್ಮ ಒಂದು ನಾಲೆಜ್ ಹೆಲ್ಪ್ ಆಗುತ್ತೆ ಇದನ್ನ ಬಿಲ್ಡಪ್ ಮಾಡಕ್ಕೆ. ನೀವು ಈ ಬಿಲ್ಡಪ್ ಮಾಡಿದ್ಮೇಲೆ ಅದನ್ನ ಹೇಗ ನೀವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ತೀರಾ, ಇಸ್ರೋಗಿಂತ ಡಿಫ್ರೆಂಟ್ ಆಗಿ ನೀವೇನು, ನಾನು ಹೇಳದ್ನಲ್ಲ ಈಗ ರೀಯೂಸಬಲ್ ಲಾಂಚ್ ರಾಕೆಟ್ಸ್ ಇನ್ನು ನಾವು ಇನ್ನು ಮಾಡಿ ಆ ರೀಯೂಸಬಲ್ ತರೋ ಅಂತ ಕೇಪಬಿಲಿಟಿ ನನಗಿದೆ, ಈ ತರ ನನ್ನ ಹತ್ರ ಐ ಹ್ಯಾವ್ ಗಾಟ್ ದ ಟೆಕ್ನಾಲಜಿ, ಇಲ್ಲ ನಾನು ಒಂದು ಟೈಅಪ್ ಆಗಿದ್ದೀನಿ, ಇದು ಆಗಿದ್ದೀನಿ, ಈ ತರ ಎಲ್ಲ ಯಾರಿಗ ಆ ಕಾಂಪಿಟೆನ್ಸಿ ಇದೆಯೋ ಅಂತವ್ರನ್ನ ಮೇಲೆತ್ತುವಂತ ಒಂದು ಜವಾಬ್ದಾರಿ
0: ವಿಶ್ಲೇಷಣೆ
1: ಮಾಡಿ
0: ಮೇಲೆತ್ತುವಂತ
1: ಅವಕಾಶ ಸಿಕ್ಕಿದ್ರೆ ಇನ್ಸ್ಪೇಸ್ ಅವರು ಟೆಸ್ಟ್ ಆಗಿ ಹೆಲ್ಪ್ ಮಾಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾವಾಗ ಸ್ಟಾರ್ಟ್ಅಪ್ಸ್ ಜಾಸ್ತಿ ಆಗುತ್ತೋ ಕೆಲಸಗಾರರುಗಳು, ನಿಮ್ಗೆ ಇವತ್ತು ಇಂಜಿನಿಯರ್ಸ್ಗಳು ಆಚೆ ಬರ್ತಾ ಇದಾರೆ ಕೆಲಸ ಇಲ್ಲ, ಸೊ ಯಾರು ಈ ಸ್ಪೇಸ್ ಟೆಕ್ನಾಲಜಿಗಳಲ್ಲಿ ಇರ್ತಾರೋ ಅಂತವ್ರಿಗೆಲ್ಲ ಬಹಳ ಬೇಗ ಒಳ್ಳೆ ಸಂಬಳ ಇಮಿಡಿಯೇಟ್ ಆಗಿ ಸಿಕ್ಕಿ ಈ ಸ್ಟಾರ್ಟ್ಅಪ್ಸ್ಗಳಲ್ಲಿ ಯು ಗೆಟ್ ದಿ ಜಾಬ್ ಆಪರ್ಚುನಿಟೀಸ್ ಇಸ್ ಇನ್ಕ್ರೀಸಿಂಗ್, ಸೊ ಮಾರ್ಕೆಟ್ ಇಸ್ ಆಲ್ಸೋ ಗ್ರೋಯಿಂಗ್. ಸೊ ದಿಸ್ ಹ್ಯಾಸ್ ಬಿಕಮ್ ಎ ಡಿಫ್ರೆಂಟ್ ವರ್ಟಿಕಲ್, ಒಂದು ವರ್ಟಿಕಲ್ ಆ್ಯಡ್ ಆಗಿದೆ ಈ ಭಾರತದ ಎಕನಾಮಿಗೆ ಅಂತ ಹೇಳಿ.
0: ಈಗ ನಾವು ಜಾಗತಿಕ ಬಾಹ್ಯಾಕಾಶ ವಲಯದಲ್ಲಿ ಈ ತರದ್ದು ಒಂದು ಅಂದ್ರೆ ನಮ್ಮ ಭಾರತದ ಪಾತ್ರವನ್ನು ಇನ್ನಷ್ಟು ಹೆಚ್ಚು ಉಜ್ವಲಗೊಳಿಸೋದಕ್ಕೆ ಈ ಇನ್ಸ್ಪೇಸ್ ಯಾವ ರೀತಿ?
1: ಈಗಾಗಲೇ ನಾನು ಹೇಳ್ದಂಗೆ 400 ಸ್ಟಾರ್ಟ್ಅಪ್ಸ್ ಇತ್ತು ಮೊದಲು, ಒಂದೋ ಎರಡೋ ಇತ್ತು 2014 ಮುಂಚೆ ತಗೊಂಡ್ರೆ, ಇವತ್ತಿನ ಸ್ಟಾರ್ಟ್ಅಪ್ ತಗೊಂಡ್ರೆ 400 ಆಗಿದೆ. ಸೊ 400 ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗಿದೆ ಅಂದ್ರೆ ಎವ್ರಿಬಡಿ ಮೇ ನಾಟ್ ಬಿ ಸಕ್ಸಸ್ಫುಲ್, ಮೇ ಬಿ 30-40% ಸಕ್ಸಸ್ ಸಿಕ್ಕಿದ್ರು ನಮ್ಗೆ. ಅದು ನಾನು ಹೇಳಂದಲ್ಲ ಸ್ಕೈ ರೂಟ್ ಹ್ಯಾಸ್ ಬಿಕಮ್ ಯೂನಿಕಾನ್, ಆ ತರ ಒಂದು 20-30 ಯೂನಿಕಾನ್ ಆದ್ರೆ 3,000 ಜನ ಕೆಲಸ ಸಿಗುತ್ತೆ, ಕೆಲಸ ಸಿಗಕ್ಕೆ ಶುರುವಾಗುತ್ತೆ. ಸೊ ಆ ತರ ಕೆಲಸ ಸಿಗಕ್ಕೆ ಶುರುವಾಗಿ ಆ ತರ ಎಕನಾಮಿ ರೆವಿನ್ಯೂ ಜನರೇಷನ್ ಆದರೆ ಯು ವಿಲ್ ಗೆಟ್ ಲಾಟ್ ಆಫ್ ಫಾರಿನ್ ಫಂಡ್ಸ್ ಆಲ್ಸೋ, ಇನ್ವೆಸ್ಟ್ಮೆಂಟ್ಸು, ಮತ್ತು ನೀವು ಸರ್ವಿಸಸ್ ಕೊಡೋದು ಫಾರಿನ್ ಕಂಪ್ನೀಸ್ಗಳಿಗೆ. ಅಫ್ಕೋರ್ಸ್ ಫಾರಿನ್ ಕಂಪ್ನೀಸ್ಗಳು ಡೇಟಾಸ್ ಬೇಕಾಗುತ್ತೆ, ಕೆಲವು ಇದು ಬೇಕಾಗುತ್ತೆ, ಯು ಕ್ಯಾನ್ ಸೆಲ್ ದೋಸ್ ಡೇಟಾಸ್ ವಿಚ್ ಈಸ್ ಇನ್ ದಿ ಪರ್ವ್ಯೂ ಆಫ್ ದಿ ಗೌರ್ಮೆಂಟ್, ಸಚ್ ಡೇಟಾಸ್ ಯು ಕ್ಯಾನ್ ಸೆಲ್ ಇಟ್ ಟು ದೆಮ್ ಆಲ್ಸೋ, ಯು ಕ್ಯಾನ್ ಅರ್ ರೆವಿನ್ಯೂ ಜನರೇಷನ್ ಮಾಡ್ಕೋತಿರಲ್ಲ, ಫಾರಿನ್ ರೆವಿನ್ಯೂ ಜನರೇಷನ್ ಮಾಡ್ಕೋತೀರ, ಈ ತರ ಎಕನಾಮಿ ಬಿಲ್ಡಪ್ ಆಗ್ತಾ ಹೋಗುತ್ತೆ.
0: ಬಾಹ್ಯಾಕಾಶ ಕ್ಷೇತ್ರ, ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಭಾರತ ಇಸ್ರೋ ಅನ್ನದೇ ಆದಂತ ಒಂದು ಗುರುತುಗಳನ್ನು ಮೂಡಿಸಕ್ಕೆ. ಅಂದ್ರೆ ಈಗ ಇನ್ಸ್ಪೇಸ್ ಫುಟ್ ಪ್ರಿಂಟ್ಸ್ ಅನ್ನು ನೀವು ಹೆಂಗೆ ಈ ತರ ಅನಲೈಸ್ ಮಾಡ್ತೀರಾ? ಆ ಸ್ಟಾರ್ಟ್ ಆಗಿದೆ, ಅದು ಸ್ಟಾರ್ಟ್ ಆದ ನಂತರ ಯಾವ ರೀತಿ ಡೆವಲಪ್ ಆಗಿದೆ ಅಂತ ನೀವು ಕಂಡ ಹಾಗೆ ಭೌತಿಕವಾಗಿ?
1: ಇನ್ಸ್ಪೇಸ್ ಅನ್ನೋದು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಅಂತ, ಇದೊಂದು ಅಫಿಷಿಯಲ್ ಸಿಂಗಲ್ ವಿಂಡೋ ಆಫೀಸ್ ಒಂದು ಸ್ಪೇಸ್ ವರ್ಕ್ಗೆ. ಇದು ಹೆಂಗಪ್ಪ ಅಂದ್ರೆ ಇದೊಂದು ನಿಮ್ಗೆ RTO ಕೆಲಸ ಮಾಡುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಂಗೆ, ರಾಕೆಟ್ ಮತ್ತೆ ಸ್ಯಾಟಿಲೈಟ್ ಮ್ಯಾನುಫ್ಯಾಕ್ಚರ್ ಮಾಡಂಗೆ. ಈಗ RTO ನೀವು ವೆಹಿಕಲ್ ತಗೊಂಡ್ಬಿಡ್ತೀರಾ, ಬಟ್ ನೀವು ಅದನ್ನ ರೋಡ್ಗೆ ತರಬೇಕು, ರೋಡ್ಗೆ ಓಡಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಲ್ಲ ಆ ವೆಹಿಕಲ್ನ ನಾವು ಲಾಂಚ್ ಮಾಡಬೇಕು ಅಂದ್ರೆ ಯು ನೀಡ್ ದಿ ಪರ್ಮಿಷನ್ ಆಫ್ ದಿ RTO. ಸೊ ಅದೇ ತರ ಇನ್ಸ್ಪೇಸ್ ಕೆಲಸ, ಇಟ್ ಹೆಲ್ಪ್ಸ್ ಯು ಟು ಗೆಟ್ ದಿ ಪರ್ಮಿಷನ್, ಇಟ್ ಹೆಲ್ಪ್ಸ್ ಯು ಟು ಗೆಟ್ ದ ಲೈಸೆನ್ಸ್ ಟು ಡೂ ಈ ಒಂದು ಆಕ್ಟಿವಿಟೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು 2020 ಇದನ್ನ ಲಾಂಚ್ ಮಾಡಿದ್ರು. ಬಟ್ ಇದು ಇಟ್ ಈಸ್ ಎ ಸೆಂಟರ್, ಇಟ್ಸ್ ಎ ಓನ್ ಪ್ರಾಫಿಟ್ ಸೆಂಟರ್ ಅಂಡ್ ಇಟ್ ವಿಲ್ ಬಿ ಮಾನಿಟರ್ಡ್ ಥರೋಲಿ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಇಸ್ರೋ ಒಂದು ವಿಂಗ್ ಆದ್ರೆ ಇನ್ಸ್ಪೇಸ್ ಒಂದು ವಿಂಗ್ ಆಗುತ್ತೆ, ಮತ್ತೆ NSIL ಒಂದು ವಿಂಗ್ ಆಗುತ್ತೆ. NSIL ಒಂದು PSU ಸ್ಟೇಟಸ್ ಕೊಟ್ಟಿದ್ದಾರೆ, ಇನ್ಸ್ಪೇಸ್ ಒಂದು ಮಿನಿರತ್ನ ಅಂತ ಸ್ಟೇಟಸ್ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಆನ್ ಇಟ್ಸ್ ಓನ್. ಸೊ ಅವರ ಸಂಬಳ, ಅವರ ಸೆಂಟರ್ದು, ಅವ್ರ ರನ್ನಿಂಗ್ ಸೆಂಟರ್ದು ಏನಿದು, ಆಲ್ ಥಿಂಗ್ಸ್ ವಿಲ್ ಬಿ ಮಾನಿಟರ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಕೆಳಗೆ ಕೆಲಸ ಮಾಡುತ್ತೆ. ಸೊ ಅವ್ರಿಗೂ ಒಂದು ಕೆಲವು ಟಾರ್ಗೆಟ್ಸ್ ಇರುತ್ತೆ, ಎಷ್ಟು ಸ್ಪೇಸ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದ್ದೀವಿ, ಎಷ್ಟು ಸರ್ವಿಸಸ್ ನಾವು ಕೊಟ್ಟಿವಿ ಈ ಒಂದು ಸ್ಪೇಸ್ ರಿಸರ್ಚಸ್ ಅಲ್ಲಿ, ದೇ ಆರ್ ಮಾನಿಟರ್ಡ್ ಕಂಟಿನ್ಯೂಸ್ಲಿ. ಈ ಪವನ್ ಗೋಯಂಗ್

0: ಅಂತ ಚೇರ್ಮನ್ ಇದ್ದಾರೆ. ಸೊ ದೇ ಆರ್ ಮಾನಿಟರ್ಡ್ ಕಂಟಿನ್ಯೂಸ್ಲಿ ಫಾರ್ ದೇರ್ ಕಾಂಟ್ರಿಬ್ಯೂಷನ್ ದಿ ಸ್ಪೇಸ್ ಎಕನಾಮಿ. ಸೊ ದಿಸ್ ಇಸ್ ವೇರ್ ದ ಇನ್ ಸ್ಪೇಸ್ ಇಸ್ ಪ್ರೋಗ್ರೆಸ್.
1: ಓಕೆ ಸರ್, ಈಗ ಈ ಹೊಸ ಸ್ಟಾರ್ಟ್ಅಪ್ಗಳಿಗೆ, ನವೋದ್ಯಮಗಳಿಗೆ, ಹೊಸದಾಗಿ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋರಿಗೆ ಏನು ಕೊನೆಯದಾಗಿ ನೀವು ಕಿವಿ ಮಾತು ಹೇಳ್ತೀರಾ ಅಂತ?
0: ಇದ್ರ ಬಗ್ಗೆ ಬರಬೇಕು ಅನ್ನೋರಿಗೆ ದೇ ಹ್ಯಾವ್ ಟು ಡೂ ಲಾಟ್ ಆಫ್ ಏನಂತ ಹೇಳ್ತಾರೆ, ಒಂದು ಪ್ಯಾಷನ್ ಇರಬೇಕು ಈ ಒಂದು ಸಬ್ಜೆಕ್ಟ್ ಮೇಲೆ. ಒಂದ್ಸಲ ಈ ಸಬ್ಜೆಕ್ಟ್ ಮೇಲೆ ಪ್ಯಾಷನ್ ಇದ್ದಾಗ ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ತಗೋತಾರೆ. ದೇ ಡೂ ಲಾಟ್ ಆಫ್ ಮೆಕ್ಯಾನಿಕಲ್ ಅಕಸ್ಮಾತ್ ತಗೊಂಡು ದೇ ಡೂ ದೇರ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಸ್ಪೇಸ್ ಪ್ರೊಫೆಷನ್, ಸ್ಪೇಸ್ ಟೆಕ್ನಾಲಜಿನ. ಇಫ್ ಕೋರ್ಸ್ ದೇರ್ ಇಸ್ ಮೆನಿ ಸಬ್ಜೆಕ್ಟ್ಸ್ ಅಬೌಟ್ ಸ್ಪೇಸ್, ಈಗ ಜಾಸ್ತಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಆಫ್ ಕೋರ್ಸ್ ಇಸ್ರೋ ಕಂಡಕ್ಟ್ಸ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಆನ್ ಸ್ಪೇಸ್ ಫಾರ್ ಸ್ಟೂಡೆಂಟ್ಸ್. ಆಮೇಲೆ ಈ ಆಸ್ಟ್ರೋಫಿಸಿಕ್ಸ್ ಅವರು ತುಂಬಾನೇ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಈ ತರ ಅನೇಕ ಪ್ರೋಗ್ರಾಮ್ಸ್ಗಳು ಮಾಡ್ತಾನೆ ಇದ್ದಾರೆ ಅಬೌಟ್ ದಿ ಸ್ಪೇಸ್ ಅಂಡ್ ಸ್ಯಾಟಿಲೈಟ್ಸ್, ರಾಕೆಟ್ಸ್ ಬಗ್ಗೆ ಆಗಲಿ. ದೇರ್ ಈಸ್ ಲಾಟ್ ಆಫ್ ಎಜುಕೇಷನ್, ಹೈಯರ್ ಎಜುಕೇಷನ್ಸ್. ಈ ತರ ಅಮೆರಿಕಾಗೆ ಹೋಗೋದವರು, ಜರ್ಮನ್ಗೆ ಹೋಗೋದವರು, ಈವನ್ ಇಸ್ರೋ ಆಲ್ಸೋ ಈಸ್ ಹೆಲ್ಪಿಂಗ್ ಹ್ಯಾಂಡ್ ಹೋಲ್ಡಿಂಗ್ ಮೆನಿ ಯೂನಿವರ್ಸಿಟೀಸ್. ಸೊ ಈ ತರ ಪ್ಯಾಷನ್ ಅಂತ ಅಂದವರಿಗೆ ಬಹಳ ಅವಿನ್ಯೂಸ್ ಇದೆ. ಈಗ ಮೊದ್ಲಾದ್ರೆ ಅವಿನ್ಯೂಸ್ ಇರಲಿಲ್ಲ ಈ ಸ್ಪೇಸ್ ಬಗ್ಗೆ ಏನು ಅಂತ. ಹೋಗೋಗೆ ಜನ ಎಷ್ಟೋ ಜನ ಟ್ರೈನ್ ಆದವರು ಇದ್ದಾರೆ, ಬಟ್ ಈಗ ಆ ಕಂಡೀಷನ್ ಅಲ್ಲಿ ಇಲ್ಲ. ದೇ ಆರ್ ಮೇಕಿಂಗ್ ದೆಮ್ ಒಂಥರ ಫ್ಯಾಕ್ಟ್ರಿ ಫಿಟ್ ಪೀಪಲ್ ತರ ಆಗಿ ಇಸ್ರೋ ಜಾಯ್ನ್ ಆಗೋದು, ಇಲ್ಲ ಅವರೇ ಸ್ಟಾರ್ಟ್ಅಪ್ ಮಾಡ್ಕೊಳ್ಳೋದು, ಇಲ್ಲ ಯಾವುದೋ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿ ಕೆಲವು ಎಕ್ಸ್ಪೀರಿಯನ್ಸ್ ತಗೊಂಡು ಅವರೇ ಒಂದು ರಾಕೆಟ್ ಲಾಂಚ್ ಮಾಡೋದು, ಒಂದು ಸ್ಯಾಟಿಲೈಟ್ ಮಾಡೋದು, ಒಂದು ಪೇಲೋಡ್ ಮಾಡೋದು. ಎಷ್ಟೊಂದು ಸ್ಟಾರ್ಟ್ ಇದೆ ಇವಾಗ. ಹೆಂಗೆ ಕಾಲೇಜಸ್ಗಳಲ್ಲೇ ಈಗ ದೇ ಆರ್ ಡೂಯಿಂಗ್ ದ ಪೇಲೋಡ್ಸ್, ಅವ್ರಗಳೇ ಪೇಲೋಡ್ಗಳು ಮಾಡಿ ಆಗ್ಲೇ ಸ್ಯಾಟಿಲೈಟ್ ಮೂಲಕ ಕಳ್ಸಕ್ಕೆ ಎಲ್ಲಾ ತರನು ಕೆಲ್ಸಗಳು ನಡೀತಾ ಇದೆ. ಆ ಒಂದು ಇಂಟ್ರೆಸ್ಟ್ ನ ಕಾಲೇಜ್ ಲೆವೆಲ್, ಈವನ್ ಸ್ಕೂಲ್ಸ್ಗೆ, ತಮಿಳ್ನಾಡಲ್ಲಿ ಕೆಲವು ಸ್ಕೂಲ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಕೈಲಿ ಪೇಲೋಡ್ಸ್ ಮಾಡಿ ಕಳಿಸಿದ್ದಾರೆ. ಸೊ ಈ ತರದ ವರ್ಲ್ಡ್ ಇಸ್ ಚೇಂಜಿಂಗ್. ಸೊ ಯಾರು ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಕೊಟ್ಟು ರಿಸರ್ಚ್ ಮಾಡ್ತಾರೋ ಅನೇಕ ದಾರಿಗಳು ಅದೇ ಓಪನ್ ಆಗ್ತಾ ಇದೆ ಫಾರ್ ದೆಮ್ ಟು ಡೂ ಮೋರ್ ರಿಸರ್ಚ್ ಅಂಡ್ ಗೆಟ್ ಇನ್ ಟು ದಿಸ್ ಫೀಲ್ಡ್.
1: ಗಿರೀಶ್ ಲಿಂಗ್ ಅವರೇ, ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ
0: ಧನ್ಯವಾದಗಳು. ನಮಸ್ಕಾರ ಸರ್.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ವಲಯದಲ್ಲಿ ಇನ್ಸ್ಪೇಸ್ ಪಾತ್ರ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ಬಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi says India's 21st century work culture rooted in pro-people, proactive and good governance addresses UPSC centenary celebrations in New Delhi. Government cuts sugar stock holding period of dealers to 15 days to check hoarding and other malpractices. Defence Minister Rajnath Singh emphasizes integrated financial systems for defense management and resource utilization. Commerce and Industry Minister Piyush Goyal calls for food security and cooperation at G20 trade ministers meeting, reviews India-EU FTA progress. Pakistan's airstrikes kill 9 civilians in Afghanistan's Kunar and Helmand provinces. And in Asian Games 2026, India bags first sailing silver medal, taking the overall tally to 63, including 10 gold. Prime Minister Narendra Modi has said the country is moving rapidly on the reform express and the institutions that conduct examinations must also work on reforms that are the need of the country. Addressing the centenary celebration,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ವಾರ್ತೆಗಳ ವಿವರ. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡೀಸೆಲ್ ಬೆಲೆ ಏರಿಕೆಯ ಆಧಾರದ ಮೇಲೆ ಪ್ರಸ್ತಾವಿತ ದರ ಹೆಚ್ಚಳದ ಪ್ರಮಾಣವನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ. ಸಂಪುಟ ಸಭೆಯ ಅನುಮೋದನೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪ್ರಸ್ತಾವಿತ ದರ ಪರಿಷ್ಕರಣೆಯ ಕುರಿತು ವರದಿ ಸಲ್ಲಿಸುವಂತೆ ಸರ್ಕಾರ ಈಗಾಗಲೇ 4 ಸಾರಿಗೆ ನಿಗಮಗಳಿಗೆ ಸೂಚಿಸಿದ್ದು, ಈ ವರದಿಗಳು ಇಂದು ಇಲ್ಲವೇ ನಾಳೆ ಸಲ್ಲಿಕೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಇಂಧನ ಬೆಲೆಗಳು ಪದೇ ಪದೇ ಏರಿಕೆಯಾಗುತ್ತಿರುವಾಗ ದರಗಳನ್ನು ಹೆಚ್ಚಿಸದೆ ಸಾರಿಗೆ ನಿಗಮಗಳನ್ನು ಹೇಗೆ ನಿರ್ವಹಿಸಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲೆ, ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರಿಗೆ ನೀಡಲಾಗುವ ನೋಟಿಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು, ಈ

0: ಕುರಿತಂತೆ ಕಾಂಗ್ರೆಸ್ ಈಗಾಗಲೇ ಆಕ್ಷೇಪಣೆಗಳನ್ನು ದಾಖಲಿಸಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡಲು ದಿನಾಂಕ ನಿಗದಿಯಾದ ಕೂಡಲೇ ಸರ್ವಪಕ್ಷ ನಿಯೋಗ ಕೊಂಡೊಯ್ದು ರಾಜ್ಯದ ಸ್ಥಿತಿಗತಿಯನ್ನು ಪ್ರಧಾನಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಕೋರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಬಳಿಕ ಅವರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ, ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ನಿರಂತರ ಜನಸೇವೆಯನ್ನು ಸ್ಮರಿಸುತ್ತಾ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನ ಹಾಗೂ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಬೂತ್ ವಿಜಯ ಸಂಕಲ್ಪ ಯಾತ್ರೆಗೆ ಕೋಲಾರ ಜಿಲ್ಲೆಯ ಕುರುಡುಮಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ಈ ಯಾತ್ರೆಯು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡಲಿದ್ದು ಬಂಗಾರಪೇಟೆ ಮತ್ತು ಬೇತಮಂಗಲ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ರಾಜ್ಯ ಸರ್ಕಾರ ಬರಗಾಲವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವೂ ಯಾತ್ರೆ ವೇಳೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಧರ್ಮಸ್ಥಳದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದಿನಿಂದ ತನಿಖೆ ಆರಂಭಿಸಿದೆ. ಬೆಂಗಳೂರಿನ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್, ಸಿಐಡಿ ಎಸ್ಪಿ ಲೋಕೇಶ್ ಜಗಲಾಸರ್ ಮಂಗಳೂರಿಗೆ ಆಗಮಿಸಿದ್ದು ಮುಂದಿನ ಕಾರ್ಯಯೋಜನೆಯ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ನೂತನ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು ಪ್ರಕರಣದ ತನಿಖೆಗೆ ಸಿದ್ದತೆ ಆರಂಭಿಸಿದ್ದಾರೆ. ಎಸ್ಐಟಿ ಪ್ರಕರಣದ ಮರು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ ಹೊಸದಾಗಿ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಳಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು 3 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗ್ಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ 18,46,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರಿಸುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಈ ಕುರಿತಂತೆ ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
3: ಮೇಕ್ ಇನ್ ಇಂಡಿಯಾ ಅಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್. ಈ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ ಯಂಗರ್ ಜನರೇಷನ್ ಈಗ ಇದು ನಮ್ಮ ಪ್ರಾಡಕ್ಟ್, ಇದು ನಮ್ಮ

0: ಆಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಇದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ, ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ, ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಖಾದಿಗೆ ಹೋದ್ರು ಜನ ಅಂದ್ರೆ ಆ ಮೋಟಿವೇಶನಲ್ ಒಂದು ಫ್ಯಾಕ್ಟ್ರಿ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ
1: ಮಂಗಳೂರಿನ MRPL ತೈಲ ಸ್ಥಾವರ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಸಾವನ್ನಪ್ಪಿದ ಹಳೆಯಂಗಡಿ ನಿವಾಸಿ ಮನೀಶ್ ಕರ್ಕಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಇಂದು ಕಾರ್ಮಿಕರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಆರಂಭದಲ್ಲಿ ಮೃತ ಮನೀಶ್ಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಪ್ರತಿಭಟನೆ ನಡೆಸಿದ ಕಾರ್ಮಿಕರು MRPL ದುಡಿಯುತ್ತಿರುವಂತಹ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಮತ್ತು ಮನೀಶ್ ಕುಟುಂಬದ ಒಬ್ಬರಿಗೆ ಉದ್ಯೋಗ ಒದಗಿಸಬೇಕು ಎಂದು ಆಗ್ರಹಿಸಿದರು. MRPL ಸಂಸ್ಥೆಯ ನಿರ್ಲಕ್ಷ್ಯದಿಂದ ಕೋಕರ್ ಹೈಡ್ರೋ ಟ್ರೀಟರ್ ಘಟಕದಲ್ಲಿ ದುರ್ಘಟನೆ ಸಂಭವಿಸಿದೆ ಎಂದು ರವಿ ಪೂಜಾರಿ ಎಂಬುವರು ಈಗಾಗಲೇ ಸೂರತ್ಕರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಲಾರಿಗೆ ರಾಜಹಂಸ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು 15 ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಚಿತ್ರದುರ್ಗ ಹೊರವಲಯದ ನಾಮಕಲ್ ಗ್ಯಾರೇಜ್ ಬಳಿ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಯಾವುದೇ ಭಾಗದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ವಿಭಾಗದ ಎಂಜಿನಿಯರ್ಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಸ್ ರಮ್ಯಾ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾಳೆ ನಡೆಯಲಿರುವ ಕಂದಾಯ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರಿದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೇ ಹೈ. ಉರ್ದು ಪ್ರೋಗ್ರಾಮ್ ಕಶಾ.
5: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಅದಾಬ್.
6: ಅಸ್ಸಲಾಮ್ ವಲೇಕುಮ್ ದೋಸ್ತೋ, ಮೈ ಆಪ್ಕಿ ಹೋಸ್ಟ್ ಜೀನತುನ್ನಿಸಾ ಹೂಂ. ಆಜ್ ಕಾ ಹಮಾರಾ ಮೌಜೂ ಹೈ ಮಾಜೂರಿ ಸೇ ಆಗೇ ಮುಖ್ತಲಿಫ್ ಸಲಾಹಿಯತೋ ಯಾನಿ ಡಿಸ್ಎಬಿಲಿಟಿ ಸೇ ಆಗೇ ಅಲಗ್ ಅಲಗ್ ಕಾಬಿಲಿಯತೋ ಕೋ ಢೂಂಡ್ನಾ. ಅಂಗ್ರೇಜಿ ಮೇ ಬಿಯಾಂಡ್ ಡಿಸೆಬಿಲಿಟಿ ಡಿಸ್ಕವರಿಂಗ್ ಡೈವರ್ಸ್ ಎಬಿಲಿಟೀಸ್. ಆಜ್ ಹಮ್ ಬಾತ್ ಕರೆಂಗೇ ನ್ಯೂರೋ ಡೈವರ್ಸಿಟಿ ಕೇ ಬಾರೇ ಮೇ. ಯೇ ಸಮಝೇಂಗೇ ಕೇ ಜೋ ಬಚ್ಚೆ ಯಾ ಬಡೇ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಡಿಸೆಬಿಲಿಟೀಸ್ ಕೇ ಸಾಥ್ ಹೈ ಉನ್ಕೆ ಅಂದರ್ ಕ್ಯಾ ಶಾನದಾರ್ ಕಾಬಿಲಿಯತೆ ಛಿಪೆ ಹೋತೆ ಹೈ. ಆಟಿಸಮ್, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಔರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಯೇ ಸಿರ್ಫ್ ನಿಶಾನಿಯಾ ನಹೀ ಹೈ ಬಲ್ಕೆ ಸೋಚನೆ ಔರ್ ದುನಿಯಾ ಕೋ ದೇಖನೆ ಕೇ ಅಲಗ್ ತರೀಕೆ ಹೈ. ಮೇರೆ ಸಾಥ್ ಹೈ ನಿಖತ್ ನಾಜನೀನ್ ಜೋ 12 ಸಾಲ್ ಸೇ ಸ್ಪೆಷಲ್ ನೀಡ್ಸ್ ಬಚ್ಚೋ ಕೇ ಸಾಥ್ ಜುಡಿ ಹೈ ಜೋ ಕೇ ಸ್ಪೆಷಲ್ ಎಡ್ಯುಕೇಟರ್ ಕೇ ತೌರ್ ಪರ್ ಕಾಮ ಕರ್ ರಹೀ ಹೈ. ಆಪ್ನೆ ಇನ್ ನ್ಯೂರೋ ಡೈವರ್ಸ್ ಅಫರಾದ ಮೇ ಕೈಸೆ ಖಾಸ್ ಕಾಬಿಲಿಯತೆ ದೇಖಿ ಹೈ.
7: ವಾಲೇಕುಮ್ ಅಸ್ಸಲಾಮ್, ಆಪ್ಕಾ ಶುಕ್ರಿಯಾ. ಮೈ ಏಕ್ RCI ಸರ್ಟಿಫೈಡ್ ಸ್ಪೆಷಲ್ ಎಜುಕೇಟರ್ ಹೂಂ. RCI ಮತಲಬ್ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೇ ಸರ್ಟಿಫಿಕೇಶನ್ ಹಾಸಿಲ್ ಕರ್ನಾ. ಸೊ ಇಸ್ಕೆ ಅಲಾವಾ ಮೇನೆ ಅಪ್ಲೈಡ್ ಬಿಹೇವಿಯರಲ್ ಅನಾಲಿಸಿಸ್ ಯಾನಿ ಎ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಅಂಗಾಂಶ ಕೃಷಿಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್, ಈ ಕುರಿತಾಗಿ ಕೃಷಿ ತಜ್ಞರಾದ ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45, 9:15 ಅನುಪಮಾ ಎಂಎ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಇಂದು ರಾತ್ರಿ 9:30 ಲೇಖಕಿ ಕವಯಿತ್ರಿ ಡಾ ಹಸೀನಾ ಹೆಚ್ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಕಾರ್ಯಕ್ರಮ ಪ್ರಸ್ತುತಿ ವಿದ್ಯಾಕಾರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:01:30. ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: LIC ರವರ ಬಿಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. LIC ಏಜೆಂಟ್ ಅನ್ನು ಸಂಪರ್ಕಿಸಿ. LIC ಹರ್ ಪಲ್ ಆಪ್ಕೆ ಸಾಥ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಆತ್ಮೀಯರಿ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 3:36. ಇದು ಗುರುವಾರದ ಗುಡ್ ಟೈಮ್, ಮಧ್ಯಾಹ್ನದ ಹೊತ್ತು. ಎಲ್ಲ ಊಟ ಮುಗಿಸಿ ಕೆಲ್ಸಕ್ಕೆ ಮತ್ತೆ ಬ್ಯುಸಿ ಆಗುವಂತ ಹೊತ್ತು, ಅಥವಾ ಕೆಲವರು ಊಟ ಆದ್ಮೇಲೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿ ಹಂಗೆ ಕೂತಲ ತುಗುಸ್ತಾ ಇರ್ಬೋದು, ಹಾಸಿಗೆ ಮೇಲೆ ಆಲೆ ಮಲ್ಕೊಂಬಿಟ್ಟಿರ್ಬೋದು. ಹಂಗೆ ರೇಡಿಯೋ ಕೇಳ್ತಾ ಇದ್ರೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ, ಯಾಕಂದ್ರೆ ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹೊಂಬಿಸಿಲು. ಪ್ರಶ್ನೆ ಕೇಳ್ತೀವಿ, ಉತ್ತರವನ್ನು ನೀವು 9408090910013 ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರಶ್ನೆ ರೆಡಿಯಾಗಿದೆ. ಆಂ ಹಾಂ, ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ರೇಡಿಯೋ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಅದೇ ಖುಷಿ. ನಾವು ಕೂಡ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ, ಇದೇ ನಮ್ಮ ಕೆಲಸ ಆಗಿದೆ. ಹಿಂಗೆ ಅಲ್ವಾ ನೋಡಿ, ಮಾತಾಡೋದೇ ಕೆಲಸ ನಮಗೆ. ಪ್ರಶ್ನೆ ಈ ರೀತಿಯಾಗಿದೆ, ಹೆಣ್ಣು ಪಂಜರ ಜೀವಿ, ಗಂಡು ಅಂಬರ ಜೀವಿ, ಇದು ಯಾರ ನುಡಿ? ಹೆಣ್ಣು ಪಂಜರ ಜೀವಿ, ಗಂಡು ಅಂಬರ ಜೀವಿ, ಇದು ಯಾರ ನುಡಿ? ಕೆಲವೊಮ್ಮೆ ನಾವು ಈ ಹಿತ ನುಡಿಗಳನ್ನ ಹೇಳುವಾಗ ಒಂದಷ್ಟು ಸಾಲುಗಳನ್ನ ಹೇಳಿ ಇವರು ಹೇಳಿದಂತೆ ಇವರ ನುಡಿ ಅಂತೀವಲ್ಲ, ಅದೇ ಥರ ಇದು ಒಬ್ಬರ ಹೆಸರಿನಲ್ಲಿರ್ತಕ್ಕಂತಹ ಮಾತು. ಯಾರು ಹೇಳಿದೀಗೆ ಹೆಸರು ಗೊತ್ತಿದ್ರೆ ನೀವ್ಯಾರು ಅಂತ ಹೆಸರು ಟೈಪ್ ಮಾಡಿಬಿಟ್ಟು 9408090910013 ಕಳಿಸ್ಕೊಡಿ. ಹೇಳ್ತಾ ಇರಿ, ಇದು ನೀ ಮನೆ ಚಿನ ಅಚ್ಚುಮೆ ಚಿನ ಹೊಂಬಿಸಿಲು. ಅಯ್ಯೋ ಶಿವನೇ, ಇದು ಎಂಥ ಪ್ರಶ್ನೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಹಾಡು.

ಮಳೆ ಆಗ್ತಿದ್ಯಾ ನಿಮ್ ಕಡೆ ಅಂತ ನಾವು ಕೇಳ್ತಾ ಇದೀವಿ. ಈ ಕಡೆ ಏನಿಲ್ಲ ಸದ್ಯಕ್ಕೆ ಬೆಂಗಳೂರಲ್ಲಿ. ಮಳೆ ಹೆಂಗಿದೆ ನಿಮ್ ಕಡೆ? ಚೂರು ಆಚೆ ಹೋಗಿ ನೋಡ್ಕೊಂಡ್ ಬರ್ತೀರಾ? ಹೇ ಹೋಗ್ಬಿಡಿ, ನೀರಿವ ನಿಮಿಷ ಉತ್ತರ ಹೇಳ್ತೀನಿ, ಆಮೇಲೆ ಹೋಗಿರಂತೆ. ಪ್ರಶ್ನೆ ಕೇಳಿದ್ವಿ, ಹೆಣ್ಣು ಪಂಜರ ಜೀವಿ, ಗಂಡು ಅಂಬರ ಜೀವಿ, ಇದು ಯಾರ ನುಡಿ ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದಾರೆ. ಕೆಲವರು ಅಯ್ಯೋ ನಿಮ್ಮ ಪ್ರಶ್ನೆ ತುಂಬ ಕಷ್ಟ ಆಯಿತು, ಟ್ರಿಕಿ ಇದೆ ಅಂತಿದ್ದಾರೆ. ತುಂಬ ಸರಳವಾಗಿದೆ ಅನಿಸುತ್ತೆ, ಕೆಲವರೆಲ್ಲ ಎಷ್ಟು ಬೇಗ ಬೇಗ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್, ರಾಧಾಕೃಷ್ಣ ಚಲ್ಲಹಳ್ಳಿ, ಹ್ಯಾಬಿಲ್ ರಾಘವೇಂದ್ರ, ಲಕ್ಷ್ಮೀ ಗುರುರಾಜ್, ಶ್ರೀಲಕ್ಷ್ಮೀ ಗುರುರಾಜ್ ಅವರು ಟೆಲಿಕಾಂ ಲೇಔಟಿಂದ, ಜಗದಾಂಬಿಕಾ ಹಂಸವೇಣಿ, ಪದ್ಮಶ್ರೀ, ಎಸ್ ಕುಟುಂಬ, ರಾಮಚಂದ್ರಪುರ, ಹುಲ್ಗುಪ್ಪ, ಕಡ್ಡಿರಾಂಪುರ.

0: ಮೆಡಿಕಲ್ ಕೃಪಾ ಉಮೇಶ್, ಹೊನ್ನೂರು ಹೊಲೆ ಹನುಮಂತಪುರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಭೈರತಿ ಅವರು ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತು ಇನ್ನು ಕೆಲವರು ಎಂಥದು ಜನಪದ ನುಡಿ ಅಂತಿದ್ದಾರೆ, ಕೆಲವರು ರವೀಂದ್ರನಾಥ್ ಟ್ಯಾಗೂರ್ ಅಂತ ತುಂಬ ಜನ ಕಳಿಸಿದ್ದೀರಾ. ಇದು ಜನಪದ ನುಡಿಯಲ್ಲ, ರವೀಂದ್ರನಾಥ್ ಟ್ಯಾಗೂರ್ ಅವರ ನುಡಿಯಲ್ಲ, ಇದು ನಾ ಕಸ್ತೂರಿ ಅವರ ನುಡಿ. ನಾ ಕಸ್ತೂರಿ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಾರಾಯಣ ಕಸ್ತೂರಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಒಂದ್ಸಲ ಹಾಗೆ ಜೋರಾಗಿ ನಿಮಗೆ ನೀವೇ ಚಪ್ಪಾಳೆ ತಟ್ಕೊಂಬಿಡಿ. ಸುಮಿತ್ರಾ ಸಂಡೂರು ಮೇಡಮ್, ಇವಾಗ ಕಳಿಸಿದ್ರಿ ಅಲ್ಲ ನೀವು, ಏನು ಮಾಡೋದು ಇವಾಗ ಹೇಳ್ಬಿಟ್ವಿ, ಆಲೇ ಟೈಮ್ ಆಗೋಯ್ತು. ಕೆಲವರು ಹೆಂಗಿದ್ದೀರ ಮೇಡಮ್, ಅಪರೂಪ ಆಗಿಬಿಟ್ಟಿದ್ದೀರಾ ಅಂತ ಯಾರೋ ಒಬ್ಬರು ಇಲ್ಲಿ ಸಂದೇಶಕ್ಕೆ ಅಳಿಸಿದ್ರಪ್ಪ. ಅಪರೂಪ ಆದರೂ ಕೂಡ ಆರಾಮಾಗಿದ್ದೀನಿ, ಆರಾಮ ಅಂತ ಕೇಳ್ತಿದ್ರು ಅದಕ್ಕೆ. ಸುಧಾ ಬೂದಿಹಾಳ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಆರಾಮ, ಹೆಂಗಿದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈಗ ಮತ್ತೊಂದು ಪ್ರಶ್ನೆನ ಕೇಳ್ತೀವಿ, ಅದು ಮ್ಯೂಸಿಕ್ ಸಂಬಂಧಿಸಿದ್ದು. ಮ್ಯೂಸಿಕ್ ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ.

ಪ್ರಶ್ನಿಸ್ತಲ್ಲ. ಪ್ರಶ್ನೆ ಏನು ಅಂದರೆ, ಇದು ಯಾವ ಚಿತ್ರದ ಗೀತೆ? ಇದು ಯಾವ ಚಿತ್ರದ ಗೀತೆ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಬೇಗ ಬೇಗ ವಾಟ್ಸಪ್ ಮಾಡಿ 9480910013 ಕರೆ ಮಾಡಿ ಹೇಳ್ಬೋದು. 0800-222-8102-06 ನಾವು ಕೇಳಿಸಿದಂಥ ಹಾಡು ಯಾವ ಸಿನಿಮಾದ ಗೀತೆ? ಬೇಗ ಬೇಗ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾರೆ ಇದು ನಿಮ್ಮನೆ ಚಿನ್ನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಮತ್ತು ಕುಮಾರ್ ಸಿದ್ ಶ್ರೀರಾಮ್ ಅವರ ದನಿಯಲ್ಲಿ ಕರಾವಳಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಚಿನ್ ಬಸ್ರೂರು ಅವರ ಸಂಗೀತ ಸಂಯೋಜನೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ರಚನೆ. ಇದಕ್ಕೆ ಮುಂಚೆ ಅಯ್ಯೋ ಶಿವನೇ, ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ. ನಾವು ಕೇಳಿಸಿದ್ವಿ ಒಂದು ಹಾಡು.

ಜಯಪುಟ್ಟಸ್ವಾಮಿ ಮೇಡಮ್, ಇದಕ್ಕೆಲ್ಲ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಬೆಳಗ್ಗೆನೆ ನೀವು ಆರಾಮಿದ್ದೀರಾ ಅಂತ ಕೇಳಿದ್ರಿ, ಬಂದಿಲ್ಲ ಯಾಕೆ ಅಂತ ಕೇಳಿದ್ರಿ, ನಂಗೆ ಮಾತ್ರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದ್ದೆ, ನಿಮ್ಮ ಕಾಳಜಿನ ತಿಳ್ಕೊಂಡೆ, ನಾನು ಆರಾಮಾಗಿದ್ದೀನಿ, ಅಪರೂಪಕ್ಕೆ ಬಂದಿದ್ದೀನಿ. ನಿಮ್ಮ ಹೆಸರುಗಳನ್ನು ಓದ್ತಾ ಇದ್ರೆ ನಂಗೆ ಖುಷಿ ಆಗ್ತಾ ಇದೆ, ಎಷ್ಟು ದಿನಗಳ ನಂತರ ಓದ್ತಾ ಇದ್ದೀನಿ ಅಲ್ವಾ ಅಂತ ಹೇಳಿ. ನಿಮಗೂ ಅಷ್ಟೇ ಖುಷಿ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಿಮ್ಮೆಲ್ಲರ ಮೆಸೇಜ್ ನಾನು ಓದಿ ಗಮನಿಸಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಹಾಡು ಕೇಳಿಸಿದ್ವಿ, ಇದು ಯಾವ ಚಿತ್ರದ ಗೀತೆ ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿ ಕೊಟ್ಟಿದ್ದಾರೆ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ನಮ್ಮ ಪಟ್ಟಿ ಪ್ರಕಾರ ಎನ್ ಪ್ರಸಾದ್, ರಾಜಾಜಿನಗರ್, ಬಿಂದು ಪ್ರಕಾಶ್, ಕಲೇಶ್ವರ್ ಕುಮಾರ್ ಶ್ರೀನಗರ್ ತುಮಕೂರು, ದಿಲೀಪ್ ಕಲ್ಯಾಣ್ ಕ ವಿಜಯನಗರ್, ಹರೀಶ್ ಮಲೇಶ್ವರ, ಬಾಬಾ ಕಲ್ಯಾಣ್ ಬೆಂಗಳೂರು, ನೇತ್ರ ಕೆಂಗೇರಿ, ರಘುನಾರಾಯಣ್ ಬೆಂಗಳೂರು, ವಾಸಿಂ ಅಲಿ ಜಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಎಸ್ ಎಂ ಶೋಭಾ ಹಾಸನ, ನಾಗರಾಜ್ ರೆಡ್ಡಿ ರಾಮತೀರ್ಥ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಂಗಿ, ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಮತ್ತು ಉತ್ತರ ಕೊಡೋ ಪ್ರಯತ್ನ ಮಾಡಿದವರಿಗೂ ಕೂಡ ಧನ್ಯವಾದಗಳು. ಇದು ನಮ್ಮ ಕನ್ನಡದ ಕಲರ್ಸ್ ಚಿತ್ರದ ಗೀತೆ. ಕುಮಾರ್ಸನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಅವ್ರ ವಾಯ್ಸ್ ಕೇಳಿಸಿದ ತಕ್ಷಣ ಎಷ್ಟೋ ಜನಕ್ಕೆ, ಅವರ ಧ್ವನಿಯನ್ನು ಇಷ್ಟಪಡೋರಿಗೆ ಹಾಡು ಯಾವ ಚಿತ್ರದ ಅಂತ ಗೊತ್ತಾಗ್ಬಿಡುತ್ತೆ, ಅವ್ರು ಯಾವೆಲ್ಲ ಚಿತ್ರದಲ್ಲಿ ಹಾಡಿದ್ದಾರೆ ಅಂತ ಕಂಡ್ಕೊಂಡ್ಬಿಟ್ರೆ, ಮಹೇಶ್ ಅವರ ಸಂಗೀತ ಸಂಯೋಜನೆ, ಮಲ್ವಳ್ಳಿ ಶ್ರೀಕೃಷ್ಣ ಅವರ ಸಾಹಿತ್ಯ ರಚನೆ, ಕುಮಾರ್ಸನ್ ಅವರ ಧ್ವನಿಯಲ್ಲಿ ಕಲರ್ಸ್ ಚಿತ್ರದ ದಾಸನಾದೇ ಈ ಗೀತೆ ಇದೀಗ ಪೂರ್ತಿಯಾಗಿ ನಾವು ಕೇಳಿದ ಪ್ರಶ್ನೆಯ ಗೀತೆ ಮೂಡಿ ಬರಲಿದೆ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀವಿ, ಹಾಗೇನೆ ನೀವು ಬೇಗ ಬೇಗ ಉತ್ತರ ಕೊಟ್ಬಿಡಿ. ಏಷ್ಯನ್ ಗೇಮ್ಸ್ 2026 ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಮೊದಲ ಚಿನ್ನದ ಪದಕ ಬಂತು? ಮೊದಲ ಚಿನ್ನದ ಪದಕ ಏಷ್ಯನ್ ಗೇಮ್ಸ್ 2020 ಭಾರತ ಪಡೆದಿದ್ದು ಯಾವ ಗೇಮ್, ಯಾವ ಕ್ರೀಡೆಯಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಸರಿಯಾದ ಉತ್ತರವನ್ನು ವಾಟ್ಸಪ್ ಮಾಡಿ

8090913 ಅಥವಾ ಕರೆ ಮಾಡಿ 0800228120 ನಮ್ಮತ್ರ ತಪ್ಪಾ ನಮ್ಮತ್ರ ಸರಿನಾ ಅಂತ ಕೇಳ್ತಾ ಇದ್ದೀರಾ, ಯಾರು ಕಲರ್ಸ್ ಅನ್ನೋ ಉತ್ತರ ಕೊಟ್ಟಿದ್ದೀರಾ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಕಲರ್ಸ್ ಅನ್ನೋ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿರುತ್ತೆ, ಖುಷಿ ಪಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು.

ಲಾಲಲಲಲ ಅಂತ ನಾವು ಈಗ ಉತ್ತರ ಯಾರು ಕಳಿಸಿದ್ರೆ ಅಂತ ನೋಡ್ತಾ ಇದ್ರೆ, ಏಷ್ಯನ್ ಗೇಮ್ಸ್ 2026 ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಮೊದಲ ಚಿನ್ನದ ಪದಕ ಸಿಕ್ಕಿತು ಅಂತ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು, ಕೆಲವರೆಲ್ಲ ಶೂಟಿಂಗ್ ಹೋಗ್ಬಿಟ್ಟವ್ರೆ, ಕೆಲವರೆಲ್ಲ ಸ್ವಿಮ್ಮಿಂಗ್ ಹೋಗ್ಬಿಟ್ಟವ್ರೆ, ಅದೇನೇ ಜಾವಳಿನ ಎಸೆತ ಅಂತೆ. ಇಷ್ಟೊಂದಲ್ಲಿ ಮೊದಲದೇ ಹೆಂಗೆ ಸಿಗತ್ತೆ ಅಂತ ನನಗೆ ಕನ್ಫ್ಯೂಸ್ ಆಗಿದೆ. ಮೊನ್ನೆ ನಮ್ಮ 4x400 meter ಅಲ್ಲಿ ನಮ್ಮ 4 ಹೆಣ್ಮಕ್ಳು ಚಿನ್ನದ ಪದಕ ಗೆದ್ದಲ್ಲ, ಕೆಲವರು ಮೊನ್ನೆ ಅದು ಗೇಮ್ ಅನ್ಕೊಂಡ್ಬಿಟ್ಟವ್ರೆ. ಹ್ಞೂ, ಆದರೂ ಕೂಡ ಯೋಚನೆ ಮಾಡಿ ಅಳೆದು ತೂಗಿ ಸರಿಯಾದ ಉತ್ತರವನ್ನು ಅನೇಕರು ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ, ಜಯಶ್ರೀ ಸುನಿಲ್ ರಾಜಾಜಿನಗರ್, ಸುಮಿತ್ರಾ ಸಂಡೂರು, ಚಂದ್ರಶೇಖರ್ ಬಾಪೂಜಿನಗರ, ಗೀತಾ ಜೋಶಿ ಅಹಮದಾಬಾದ್, ಹ್ಯಾಬೆಲ್ ರಾಘವೇಂದ್ರ, ಶ್ವೇತಾ ಭಾಗಮಂಡ್ಲ, ಚಂದ್ರಕಾಂತ್ ಹವಾಲ್ದಾರ್, ಸತೀಶ್ ಗೌಡ್ರು, ಸಣ್ಣಕ್ಕಿ ಗೌಡನ್ ಕೊಪ್ಪಲು ಅರಕಲ್ಗೂಡು ತಾಲೂಕಿನಿಂದ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದೀರಾ. ಕೆಲವರು ತರಹೇವಾರಿ ತರಕಾರಿ ಥರ ತರಹೇವಾರಿ ಕಳಿಸ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ಸರಿಯಾದ ಉತ್ತರ ಮಹಿಳಾ ಕ್ರಿಕೆಟ್, ಇದರಲ್ಲಿ ನಮಗೆ ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಕಿದ್ದು ಮಹಿಳಾ ಕ್ರಿಕೆಟ್ನಲ್ಲಿ. ಯಾರು ಮಹಿಳಾ ಕ್ರಿಕೆಟ್ ಅಂತ ಕಳಿಸಿದ್ರು, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳು. ಸಮಯ ಆಗ್ತಿದೆ 4 ಗಂಟೆ, ಇಷ್ಟು ಹೊತ್ತು ನಿಮ್ಮ ನೆಚ್ಚಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯ ಲಕ್ಷ್ಮಿ ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದು ತುಂಬಾ ಕಲರ್ಫುಲ್ಲು. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ.

ಇದುವರೆಗೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರಗಳ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ 5:45.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಕೆಳೂರೀಗ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ. ಆರಂಭದಲ್ಲಿ ಕಾರಂಜಿ ಚಿತ್ರದ ಗೀತೆಯನ್ನು ಕೇಳಿ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಜಗತ್ ಖಿಲಾಡಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅನುರಾಧ ಶ್ರೀರಾಮ್.

ಕೆಳಗಡೆ ಈಗ ಪಾತ್ರಗೀತೆ ಚಿತ್ರದ ಗೀತೆ ಅವಿನಾಶ್ ಛಬ್ಬಿ ಮತ್ತು ಶಿಲ್ಪಾ ಮಧುಸೂದನ್ ಅವರದು ಹಾಡಿದ್ದಾರೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ಈಗ 100 ಜನ್ಮಕ್ಕೂ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಫ್ಲಾಪ್ ಡೈರೆಕ್ಟರ್ ಚಿತ್ರದ ಎರಡು ಗೀತೆಗಳನ್ನು ಆಲಿಸಿದ್ರಿ. ಇನ್ನು ಮುಂದೆ ಡಬಲ್ ಡೆಕ್ಕರ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಅನುರಾಧ ಶ್ರೀರಾಮ್ ಮತ್ತು ಶ್ವೇತಾ.

0: ಭೂಪತಿ ಚಿತ್ರದ ಗೀತೆಯನ್ನು ಐದುವರೆಗೆ ಕುನಾಲ್ ಗಾಂಜಾ ಅವರ ಸ್ವರದಲ್ಲಿ ಕೇಳಿದ್ರಿ. ಈಗ ಮುಂದಿನ ಗೀತೆ ಭಾಗೀರಥಿ ಚಿತ್ರದ್ದು, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಶ್ರೀರಾಮ್.
1: ಸಿದ್ಧಾರ್ಥ ಬೆಳಮಣ್ಣು ಅವರ ಧ್ವನಿ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಜೊತೆಗೆ ಕೇಳುಗರೆ, ಈಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ರಾತ್ರಿ ಪ್ರಸಾರಗಳಲ್ಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ 6:10 ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30. ಇಂದು ಸಂಜೆ 6:50 ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು.

ಇಂದು ಸಂಜೆ 7:45ಕ್ಕೆ ಚಿತ್ರಗೀತೆಗಳು, ರಾತ್ರಿ 8:00ಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದು ರಾತ್ರಿ 9:30ಕ್ಕೆ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಹಸೀನಾ ಹೆಚ್ ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಪ್ರಸ್ತುತಿ ವಿದ್ಯಾಕಾರಂತ್, ಸಮಗ್ರ ನಿರ್ವಹಣೆ ಎಲ್ ಓ ನಂದನ್ ಕುಮಾರ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 10:00 ರಾತ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಏಷ್ಯನ್ ಗೇಮ್ಸ್ 2026ರ ದಿನದ ಮುಖ್ಯಾಂಶಗಳು. 10:20ಕ್ಕೆ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರಗೊಳ್ಳುವುದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ರಾತ್ರಿ ಬಿತ್ತರಗಳಲ್ಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ.

ಕೆಳೂರಿ ಇದೊಂದು ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. ನಾಗಮ್ಮ ಗಂಡ ಶಿವಾನಂದ್ ಬಿದನೂರ್ ಎಂಬ 31 ವರ್ಷದ ಮಹಿಳೆಯು ದಿನಾಂಕ 25/8/2026 ಬೊಮ್ಮನಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದು, ಈಕೆಯ ಜಾತಿ ಹಿಂದೂ ತಳವಾರ, ಉದ್ಯೋಗ ಹೊಲ ಮನೆ ಕೆಲಸ, ವಿಳಾಸ ಸಾಕಿನ್ ಬೊಮ್ಮನಹಳ್ಳಿ, ತಾಲೂಕು ಆಲ್ಮೇಲ. ಕಾಣೆಯಾದ ಮಹಿಳೆಯ ಚೆಹರೆ ಪಟ್ಟಿ ವಿವರ ಹೀಗಿದೆ. ಸಾದಗಪ್ಪು ಬಣ್ಣ, ಮೈಬಣ್ಣ, ದುಂಡು ಮುಖ, ದಪ್ಪ ಮೂಗು ಇರುತ್ತದೆ. ಎತ್ತರ 5 ಅಡಿ 2 ಅಂಗುಲ ಇದ್ದು ಈಕೆಗೆ ಕನ್ನಡ ಹಾಗೂ ಮರಾಠಿ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗುವಾಗ ಮೈ ಮೇಲೆ ಧರಿಸಿದ ಕೆಂಪು ಬಣ್ಣದ ಹೂವಿನ ಸೀರೆ ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿದ್ದು ಇರುತ್ತದೆ. ಈ ಪ್ರಕಾರದ ಚೆಹರೆ ಪಟ್ಟಿಯುಳ್ಳ ಮಹಿಳೆಯ ಬಗ್ಗೆ ಯಾರಿಗಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

0: News Bulletin.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಇನ್ನ ಯಾಕೆ ಬರ್ಲಿಲ್ವಾ? ಎಷ್ಟೊತ್ತಾಯ್ತು?
3: ಆಯ್ತು.
2: ನಿಮ್ದ್ರಿ?

0: ಬಂದ್ರಿ ಒಟ್ ಬಂದ್ರಿಲ್ಲ ಸಾಕ್ ನಮ್ಗ. ಇವ್ರು ಬಂದಿಲ್ಲ ನೋಡು, ಗಿರ್ಜಾಕರ ಬಂದಿಲ್ಲಲ್ಲ ಅವ್ರೇನ
1: ಏನೋ ತನು ಸ್ವಾತಿ ಕುಂತಿರಲ್ಲ.
0: ಬರ್ರಿ ಬರ್ರಿ, ಚಲೋ ಆಯ್ತು. ಮುಂಚಿಕ ಪುರ್ದಿದ್ಯಾ ತಿನ್ಕೋತ ಕುಂತಿದ್ದೀನ್ರಿ.
1: ಹೌದು, ನನಗೂ ಬಹಳ ಇಷ್ಟ. ಹೌದೌದು,
0: ಏನಾರ ಒಂದ್ ಯಾಕ ತಿನ್ನಿಲ್ಲ. ಇದು ಸಾಲಿಗೆ ಹೋಗೋ ಮುಂದ ಕದ್ಲ ತಿಂತಿದ್ದಿಲ್ಲ.
1: ಹೌದು,
0: ಆ ಮೇಡಮ್ ಪಾಠ ಮಾಡ್ತಿದ್ದು ಕಡಮ್ ಕುಡುಮ್ ಕಡಮ್ ಕುಡುಮ ಇದನ್ ತಿಂದಂಗ ತಿಂದ ತಿಂತಿದ್ವಿ. ಚಪ್ಪಿ ಮ್ಯಾಗ ಒಂದ್ ಇಕರಿಸ್ತಿದ್ಲು.
1: ಆಮೇಲೆ ನಾವು ರಾತ್ರಿ ನೆನೆಸಿಟ್ಟು ತಿಂತಿದ್ವಿ.
0: ಹೌದು, ರಾತ್ರಿ ನೆನೆಸಿಟ್ಟು ಉಪ್ಪು ಹಾಕ್ತಿದ್ವಿ. ಏನ್ ಸ್ವಾದ
1: ಇರ್ತಿತ್ತು ನಂಗಾರ ಬಹಳ ಇಷ್ಟ ನೋಡು.
0: ಮತ್ ಏನ್ ಉಂಚಿಕಾಯಿ ಒಳಗ್ ಇರ್ತಾವಲ್ಲ ಹಸಿ ತಿಂದ್ರ ಅದಕ್ಕೆನ ಪಿತ್ ಹೋಗ್ತಂತ ಕೇಳಿದ್ನೆ.
1: ಅಲ್ಲ
0: ಈಗ ಇರ್ಲಿ, ಈಗ ತಿನ್ರಿ. ಈಗ ಇರ್ಲಿ ಬಿಡ್ರವಾ, ಈಗ ನಾ ಬಂದೆ ನೀ ಬಂದೆ ನಾ ತಡ ಮಾಡಿದೆ ಅನ್ನೋದು ಬೇಡ. ನನಗರೆ ರಾತ್ರಿ ಬೆಳ್ ಬೆಳಗ ನಮ್ಮ ಮೊಮ್ಮಕ್ಳು ಮನಗ ಕೊಟ್ಟಿಲ್ಲ. ಅಯ್ಯೋ, ಅವ್ ಏನ ಕತಿ ಹೇಳೊಂದ್ವಾ, ಇರ್ಲಿ ಬಿಡು ಅತ್ ಹೇಳ. ದಿನ ಒಂದೊಂದ್ ಕತಿ ಹೇಳ್ತೀನಿ, ಅದೊಂದ್ ಇದೊಂದ್ ಕೋಟಿಗೊಂದ್ ಕುಂಟೆ ಆಯ್ತು ಹಂಗಾಯ್ತು ಅತ್ ಹೇಳಿ ಗೊತ್ತಿಲ್ಲಾರ್ದ ಹೇಳಂತಾವು. ಏನಂದ್ರ ಅವನ ಇವ ಇವು ಅವೇನ ಒಗಟ ಹಾಕಿ ಹೊಡಿತಾರಲ್ಲ ಅವನ್ ನಾ ಗೊತ್ತಿದ್ದು ಒಡುಪ ಅವನ ಇವ ಒಡಪನ ಹೇಳೊಂದು ನಾ ಗೊತ್ತಿದ್ದು ಹೇಳ್ದೆ. ಗೊತ್ತದಾವ್ ಕರೆ, ಮರ್ತೈತಿ ವಯಸ್ಸಾದಂಗ ನೋಡಿರ್ ತಲ್ಯಾ ಕೂದಸು ಹಣ್ಣಾಗ್ಯಾವು ಹಂಗ ಬೆಳಗಾದಂಗೆಲ್ಲ ಹಂಗ ನನ್ ಪುಳಿತೈತಿ ಸ್ವಾತಿ, ಹಂಗ ನನ್ ಪುಳಿತೈತಿ. ನಾ ಬಾರಾನ್ ಬಾರಿಕಲ್ಲ ಗಿರ್ಜಾ.
1: ಹೌದು ಹೌದು, ನಾವ್ ಒಂದ್ ನಾಲ್ಕೈದು ಹೇಳ್ತೀವಿ ಹೇಳ ಮತ್ತೆ ಅವ್ರಿಗೆಲ್ಲ
0: ನಿಂದ್ರ ಮೊದಲ ನಾ ಶುರು ಮಾಡ್ತೀನಿ. ನನ್ ಮೊಮ್ಮಕ್ಳು ಹೇಳತ್ತಿದ್ರು ಉತ್ತರ ನೀವ್ ಹೇಳ್ತಿರ್ಲಿಲ್ಲ ನೋಡ್ತೀನಿ. ಕಪ್ಪು ಕಂಬದ ಮ್ಯಾಲೆ ಲಿಂಗ ಕುಂತಾನ
1: ಬಿಡು
0: ಗೊತ್ತೈತಿ.
1: ಹೌದು
0: ನೋಡು,
1: ಲವಂಗ.
0: ಹೌದ್ ನೋಡ, ಗುಂಡಕ್ಕ ಕರ್ರಗ ಗುಂಡಕ್ ಇರ್ತೈತಿ. ಕರೆಕ್ಟ್ ಹೇಳ್ದಿನ. ಇನ್ನೊಂದ್ ಹೇಳ್ತೀನಿ, ನನ್ ಮೊಮ್ಮಗಳು ಹೇಳೈತದು, ಅದು ನಾನು ಅನ್ಪಿಟ್ಕೊಂಡಿನಿ. ನಮ್ ಇಬ್ರು ಗೆಳತಿಯಾರಿಗೆ ಹೇಳ್ಬೇಕಂತ ಹೇಳಿ ಅದು ಹಗಲೆಲ್ಲ ಅರಳಿ ರಾತ್ರಿ ಎಲ್ಲ ಮಲ್ಕೋತೈತತ್ತ. ಅದು ಏನಂತ ಹೇಳುವ, ಹಗಲೆಲ್ಲ ಅರಳುತ್ತದತ್ತ ರಾತ್ರಿ ಮಲ್ಕೋತದತ್ತ.
1: ಹೌದಾ, ಏನೋ ಗೊತ್ತಾಗುವಂತ
0: ಹುಡುಗಿ ಬಾ ಪಕ್ಕ ಆಗೈತ್ ನನ್ ಮೊಮ್ಮಗಳು. ಅದ ಏನ್ ಗೊತ್ತಿಲ್ಲ ನಿಮ್ಗ,
1: ಹಗಲೆಲ್ಲ ಎಚ್ಚರಾಗಿ ರಾತ್ರಿ
0: ಮಲ್ಕ್ತದಂತ.
1: ಹೂ ಏನು
0: ಅದ, ಅದೇ ಯಾವ ಹೂ ಹೇಳ್ರಿ ಅಂತ ಹೇಳತ್ತೀನಿ.
1: ಹಂಗ
0: ಕೋಡಿಗಳ ಎರಡ್ ತಲೆ ಹೊಡ್ಕೊಂಡ್ರ ಬರೋದು
1: ದಾಶವಾಳ ಹೂವು. ದಾಶವಾಳ ಎಲ್ಲ ಸಂಜೆ ಆದ್ಮ್ಯಾಗ ಎಲ್ಲ ಮಲಗ್ತಾವೆ.
0: ಅವು ಮನ್ಕೊಳಂಗಿಲ್ಲ, ಅವು ಮುದುಡಿ ಆಗ್ತಾವ. ಇದು ಮಕ್ಕೋತದ ತಳ ತಾಳ ಮಾರಿ ಮಾಡಿ
1: ಮಕ್ಕೊಂಡ್ ಮತ್ ಹೇಳ್ತ ಸೂರ್ಯಪಾನ ಹೂವೇನ್
0: ಬಂದ ನೋಡ, ಹಾದಿಗ್ ಬಂದ್ ನೋಡಿ. ಈಗ ಕರೆಕ್ಟ್ ಹೇಳ್ದಿ ನೋಡ, ಇದು ನನ್ ಮೊಮ್ಮಗಳು ಹೇಳಿದ್ದು. ನಾನು ಚಂತಾನ 24 ತಾಸು ಹೊಲ್ದಾಗಿರ್ತೀನಿ ಅಂದ್ರೆ ಅದು ತಲೆಯಾಗ ಬಂದಿಲ್ಲ ಹೂವು. ನಾನು ನಿನ್ನಂಗ ಆ ಹೂ ಈ ಹೂ ಜಾಜಿ ಮಲ್ಗಿ ಆ ಮಲ್ಗಿ ಈ ಮಲ್ಗಿ ಅಂತ ಹೇಳ್ಕೊಳ್ತೀನಿ. ಬರೀ ನಂದ ಕೇಳ್ತಾರೆ, ಏನ್ ನಿಮ್ಮ ಎರಡು ಹೇಳ್ರಿ, ಒಂದ್ ಎರಡು ಏನ್ರಿ ಇದ್ದು ಅಂದ್ರ.
2: ಒಬ್ನನ್ನ ಹಿಡಿದ್ರ ಎಲ್ಲಾರ ಮರ್ಜಿನೂ ಗೊತ್ತಾಗ್ತದಂತ ಏನಿದು,
0: ಇದು ಕೇಳ್ದಂಗ ಆಗಿಲ್ಲ. ದಾಮ ದಾಮ ನಾವು ತಲೆ ಓಡ್ಸಾಕತ್ತೇವಿ. ಹೌದಲ್ಲ ಕೇಳು ನಿಂದ್ರ ಈಗ. ಹೌದಿಲ್ಲ ನೋಡಲ್ಲ ಹಂಗಂದ್ರ ಅದು ಅನ್ನ ಹಿಂಗ್ ಕುದ್ದಿಲ್ಲ ನೋಡಿದ್ರ ಸಾಕು. ಬರೀ ಹೇಳ್ದಿ ನೋಡುವ,
1: ನಾವೊಂದ್ ಹೇಳ್ತೀನಿ ನೋಡು. ಬಹಳ ಹಸಿರು ಬಾಗ್ಲು ಕೆಂಪು ಮನಿ ಒಳಗಡೆ ಕಪ್ಪು ಕಳ್ಳರು ಇವ್ರು ಯಾರು
0: ಅಂದ್ರ, ಹಸಿರು ಮನ್ಯಾಗ ಕಪ್ಪು ಕಳ್ಳರು ಅಡಿ ಕುಂತಾರ ಅಂತ ಹೇಳ್ತಾಳಕ್ಕಿ.
1: ಹಸಿರು ಬಾಗ್ಲ
0: ಬಾಗ್ಲ ಹಸಿರ ಐತಿ,
1: ಮನಿ ಕೆಂಪದ.
0: ಹಾ,
1: ಒಳಗ ಕಳ್ಳರು ಅಡಿಗೆ ಕುಳ್ತಾರ,
0: ಕರಿ ಕಳ್ಳರು ಅಡಿಗೆ ಕುಂತಾರ ಅಂದಂಗ. ಇದು
1: ಏನ್ ಕಳ್ಳರಿರ್ತಾರ ನೋಡು,
0: ಅದು ಎದುರಾಗ ಬರ್ತದ ಒಂದ್ ಸ್ವಲ್ಪ ಹೇಳರ್ ಹೇಳವಾ ಹಂಗ
1: ಹೇಳಂಗಿಲ್ಲ. ಒಳಗ್ ಕೆಂಪ ಮನಿ
0: ಮನಿ ಹಂಗ ಹಂಗ ಹೋಗಿರ್ಬೇಕ ಅವ್ರ ಕಳ್ರು ಅಂದ್ರ ಅದ್ರೊಳಗ ಹೇಳಕ್ಕಿ. ಹೌದಲ್ಲ ಬರೋಬ್ಬರಿ, ಮ್ಯಾಗ ಹಸಿರ್ ಇರ್ತೈತಿ, ಒಳಗ ಕೆಂಪ್ ಇರ್ತೈತಿ. ಅವ ಬೀಜ ಕಳ್ರು ಮಾಡ್ಯಾಳ, ನಾವು ಶಾಣೆ ಅದೇ ಬಿಡ ಗೊತ್ತಿಲ್ಲ. ಈಗ ಇನ್ನೊಂದ್ ಹೇಳ್ತಾಳ,
1: ಸುತ್ತಮುತ್ತ ಗರ್ಕಿ ನಡುವೆ ಕುಡುಕಿ,
0: ಸುತ್ತಮುತ್ತ ಗರಿಕಿ ನಡು ಕುಡುಕಿ. ವಾ, ತಲಿ ಕೇರ್ಕೊಳಂಗ ಆಯ್ತದ. ಗರಿಕಿ ಅಂದ್ರೆ ಏನು, ಹುಲ್ಲು ಆಗ್ತೈತಿ. ನಡು ಕುಡುಕಿ
1: ಕುಡುಕಿ
0: ನನಗೇನು ಒಟ್ಟ ತಲೆಯಾಗ ಹೋಗಲ್ದ. ಅವೇ ಯಾರು ಹೇಳ್ಬೇಕಾದ್ರೆ ಮೊಮ್ಮಕ್ಳ ಕುರಿ ಕಾಣ ಬಿದ್ದಾವ. ನೀನೇ ಹೇಳ್ಬಿಡು,
1: ನಮ್ ಶರೀರ ಒಳಗೆ ಇರ್ತದ ನೋಡ್.
0: ನಮ್ ಶರೀರ ಒಳಗೆ ಇರ್ತೈತಿ ಕಣ್ಣೇನ ಮತ್ತ ನಮ್ ಶರೀರ ಒಳಗ ಐತ ಅಂದ್ರೆ ಸಣ್ಣದ ಒಂದು ಒಂದು ಸೂಚನಾ ಕೊಟ್ಟೆ ಅಂದ್ರೆ ಗೊತ್ತಾಗ್ತದ ನೋಡ್. ನಮ್ಮ
1: ಎಲ್ಲಕ್ಕಿಂತ ಈಸಿ ಹೇಳ್ಬಿಡ್ತೀನಿ, ಹಸಿರು ಗಿಡದ ಮೊಸರು ಚಲ್ಲೆ.
0: ಮೊಸರು ಚಲ್ಲೆದತ್ತ ಚಲ್ಲೆದತ್ ಹೇಳಿ ಹೇಳಕಿ,
1: ಹಸಿರು ಗಿಡದ ಮೊಸರು ಚಲ್ಲಿದಂಗ.
0: ಬಿಡವ ಗೊತ್ತಾಯ್ತು ನನಗ, ಯಾವ್ದು ಹೇಳಿ. ಹತ್ತಿ,
1: ಹತ್ತಿ ನೋಡವ
0: ನೋಡು. ಹಿಂಗ ಆಯ್ತು. ಈಗ ಇನ್ನೊಂದ್ ಎರಡು ಇದ್ರ ಹೇಳುವ, ಹೊತ್ತಾಗೈತಿ ಹೋಗೋಣ ಅಂತ. ಇನ್ನೊಂದ್ ಎರಡು ಮೂರು ಇದ್ರ ಹೇಳ್ರಿ, ಮುಂಚೆ ಕತ್ತೀನ್ರ ಹಂಗೆ.
2: ಒಂದು ಕೊಂಬಿನ ಗೂಳಿ, ಒಂದೇ ಕೊಂಬಿರ್ತದ, ಅದ್ರ ತಲಿ ಒಳಗೆಲ್ಲ ಬರೀ ಮುಳ್ಳು
1: ಇರ್ತದ. ನನಗ್ ಗೊತ್ತಾಯ್ತು ಬಿಡು.
0: ಗೊತ್ತಾಯ್ತಾ? ಆಕಿ ಯಾವಾಗ ವಾರನಾಗ ಎರಡ್ ಮೂರ್ ಸರಿ ಬದ್ನಿಕಾಯನ್ನೇ ತಿಂತಾಳ, ಮುಳ್ಳು ಬದ್ನಿಕಾಯಿ ತರ್ತಾಳ. ಎಲ್ಲ ನಮ್ಮ ಅಡಿಗೆ ಮನ್ಯಾಗ ಸಿಗುವ ಅದಾವ ಇವೆಲ್ಲ, ಯಾವ ಗೊತ್ತಿಲ್ಲಾರ್ದಾವು.
1: ಚಿಕ್ಕ ಕನಿಗೆ ಪುಕ್ ಉದ್ದಾಗಿ ಇರ್ತೈತಿ.

0: ಇರಬೇಕು ಅಂತೀನಿ. ಎದ್ರೊಳಗೆ ಬರ್ತೈತಿ ಹೇಳುವಾ ಇದು ನಮ್ಗೊಂದಿಟ್ಟ.
1: ನೀವು ಎದ್ರಾಗ ಬೇಡ, ಒಂದ್ ಸ್ವಲ್ಪ ತಲೆ ಓಡಿಸ್ರಿ ನೋಡೋಣ ಆಮೇಲೆ.
0: ಅಂದ್ರೆ ನಮ್ಮ ಅಡಿಗೆ ಮನೆಗೆ ಬರ್ತೈತಿ ಏನ್ ಮತ್ತ?
1: ಆಯ್ತು ಮತ್ತ ಅಡಿಗೆ ಮನೆಗೆ ಬರ್ತಾವ.
0: ಅಡಿಗೆ ಮನೆ ರಗಡ್ ಇರ್ತಾವ. ಏನು ಏನು ತಲೆ ಓಡಿಸೋದಿಟ್ಟ ಹಿಂಗ್ ತಲೆ ಕರ್ಕೋ ಗೊತ್ತಾಗ್ತಾವ. ಗೊತ್ತಾಯ್ತ ಹೇಳ್ಬಿಡು ನೀನ್. ಮುಂಚಿಗಪ್ಪ ಈಗ ಹಾಕೊಂದಿನ ಬಾಯಾಗ ಹೇಳ ನೀನ. ಸೌಂಟ್ ಅಂದ್ರೆ ಕಾರ್ಬೇಟ್ ಚಮಚೆ ಹೌದ್ ನೋಡಕ್ ಹೇಳ್ದ. ಇಟ್ಟ ಗುಂಡ್ ಇರ್ತೈತಿ, ಅದಕ್ಕೆ ಇಟ್ಟು ಉದ್ದ ಮಳ ಇರ್ತೈತಿ, ಚಿಕ್ಕಕ್ಕನಿಗೆ ಪುಕ್ಕು ಉದ್ದ.
2: ಇನ್ನೊಂದ್ ನೋಡ, ಲಾಸ್ಟ್ ಒಂದ್ ಹೇಳ್ತೀನಿ ನೋಡ. ಮನಿ ತುಂಬೆಲ್ಲ ಅಡ್ಡಾಡ್ತೈತೆ, ಅದ್ರ ಜಾಗ ಒಂದೇ ಒಂದ್ ಮೂಲೆ
0: ಕಸಬರಿಗೆ ಬಾ ಚಲೋ ಆಯ್ತು ನೋಡು. ಏನ ಎಂತೀವಿ ಯಾರ್ಯಾರ ತಲೆಯಾಗಿದ್ದು ಎಲ್ಲ ಹೊರ ಬಂದು ನೋಡು. ನನ್ನ ಮೊಮ್ಮಕ್ಳಿಗೆ ಮೊದ್ಲು ಹೇಳ್ತೀನಿ, ಈಗ ಮತ್ತೆ ಇವತ್ತು ರಾತ್ರಿ ಮತ್ತೆ ಕಾಡ್ತಾರ ಅವ್ರು ನನಗ. ಅದಕ್ಕ ಹೋಗ್ಯಾಗ ನಿಮ್ ಗೆಳತರ ಕಡೆ ಕೂಡ್ತಿ ಅಜ್ಜಿ ಒಂದು ಹೇಳಂಗಿಲ್ಲ, ಇನ್ನೊಂದೆರಡು ಬ್ಯಾರೆ ಬೇರೆ ಹೇಳ್ತಾವ. ಒಳ್ಳೆ ಒಳ್ಳೆ ಅದೇ ಹೇಳೋಣ ತಲೆ
1: ಭಾಷೆ
0: ಇವತ್ತು ನೀವ್ ಏನೇನ್ ಹೇಳಿರಿ ಅವನ್ನೆಲ್ಲ ನಾ ಹೇಳ್ತೀನಿ. ಆಯ್ತು, ಇದ್ರದಿಂದ ಏನ್ ಗೊತ್ತಾಗ್ತದ ಗೊತ್ತೇನ, ಗಿರಿಜಾ ಸತಿ ನಮ್ ತಲಿನು ಒಂದಿಟ್ಟು ಏನ ಮರ್ತ್ ಹೋಗಿದ್ದೆಲ್ಲ ಒಳ್ಳೆ ನೆನಪ್ ಬರ್ತಾವ, ಶಾರ್ಪ್ ಆಗ್ತದ ಅಂತ ಹೇಳ್ತಾರ ನೋಡು. ಹೌದಿಲ್ಲ, ಬ್ರೇನಿಗೆ ಕೆಲ್ಸ ಕೊಟ್ಟಂಗ
1: ಟಾನಿಕ್ ಇದು. ಬ್ರೇನಿನ್ ಟಾನಿಕ್ ನೋಡು.
0: ಮತ್ತ ನಾ ಬರೇ ಕಟ್ಟಿ ಮ್ಯಾಗ ಕೂತು ಅದು ಇದು ಅವ್ರದ್ದು ಇವ್ರದ್ದು
1: ಎಷ್ಟು ಚಲೋ ನೋಡು. ಬಹಳಷ್ಟು ತರ್ತೀನಿ
0: ಹಂಗ ಮಾಡೋಣ. ಮತ್ ನಾಳೆ ನಾ ಇನ್ನೊಂದ್ ದಿವಸ ಹೆಚ್ಚಿಗೆ ಉಂಚಿ ಕಪ್ಪರ್ಕೊಂಡ್ ಬರ್ತೀನಿ. ಹಂಗೆ ಹೋಗ್ರಿ, ಹೋಗುಣ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸೊಣಗಾರ್, ಸವಿತಾ ದೇಶ್ಮುಖ್ ಹಾಗೂ ಸಂತೋಷಿ ಶಶಿಧರ್ ಕುಸು. ಇದೀಗ ಕೇಳಿ ಒಂದು ನೀತಿ ಕಥೆ.

0: ಅಂತ ಮೀರಿ ಕೇಳಿ ಅಕ್ಬರ್ ಮತ್ತು ಬೀರ್ಬಲ್ಲನ ಕಥೆ. ಬಂಗಾರ ಓರೆಗೆ ಹಚ್ಚಿದಷ್ಟು ಹೊಳಿತದೆ ಅಂದ್ಹಾಗೆ ಸಮಸ್ಯೆಗಳನ್ನ ಒಡ್ಡಿದಷ್ಟು ಬಗೆಹರಿಸಿ ಬೀರಬಲ್ಲ ಪ್ರಖ್ಯಾತನಾಗ್ತಾ ಹೋದ. ಒಮ್ಮೆ ಅಕ್ಬರ್ ಮಹಾರಾಜ ಒಂದು ಸೀಮೆ ಸುಣ್ಣ ತೆಗೆದುಕೊಂಡು ಒಂದು ಗೆರೆಯನ್ನ ಎಳೆದ. ಈ ಗೆರೆಯನ್ನ ಅಳಿಸದೆ ಚಿಕ್ಕದು ಮಾಡಬಲ್ಲಿರಾ ಅಂತ ಆಸ್ಥಾನದ ಎಲ್ಲಾ ಪಂಡಿತರಿಗೆ ಪ್ರಶ್ನೆ ಮಾಡಿದ ರಾಜ ಅಕ್ಬರ್. ಆಗ ಎಲ್ಲರೂ ಬುದ್ಧಿಗೆ ಕೆಲಸ ಕೊಟ್ಟು ಸಮಸ್ಯೆಗೆ ಉತ್ತರ ಸಿಗದೆ ತಲೆ ಕೆರೆದುಕೊಳ್ತಾ ಕುಳಿತರು. ಅದು ಹೇಗೆ ಸಾಧ್ಯ ಅಂತ ಕೊನೆಯದಾಗಿ ಎಲ್ರೂ ವಿಚಾರಿಸೋದನ್ನೇ ನಿಲ್ಲಿಸ್ಬಿಟ್ರು. ಆದ್ರೆ ಬೀರ್ಬಲ್ ಮಾತ್ರ ಸಮಸ್ಯೆಗೆ ಉತ್ತರವನ್ನ ನೀಡಲು ಮುಂದಾದ. ಅಕ್ಬರ್ನ ಕೈಲಿದ್ದ ಸೀಮೆ ಸುಣ್ಣವನ್ನ ತೆಗೆದುಕೊಂಡು ಅಕ್ಬರ್ ಎಳೆದ ಗೆರೆಯ ಪಕ್ಕಕ್ಕೆ ಇನ್ನೊಂದು ದೊಡ್ಡ ಗೆರೆಯನ್ನ ಎಳೆದು, ನೋಡಿ ತಾವು ಎಳೆದ ಗೆರೆ ಅಳಿಸದೆ ಆ ಗೆರೆಯನ್ನ ಚಿಕ್ಕದನ್ನ ಮಾಡಿಬಿಟ್ಟೆ ಅಂದ. ಆಗ ಅಕ್ಬರ್ ಬೀರ್ಬಲ್ಲನಿಗೆ ಶಹಬಾಷ್ ಬೀರ್ಬಲ್ಲ ಅಂತ ಹೇಳ್ದ. ಆಗ ಎಲ್ಲರೂ ಅಯ್ಯೋ ಇಷ್ಟೇನಾ ಅಂತ ರಾಗ ಹೇಳಿದ್ರು. ಆಗ ಬೀರ್ಬಲ್ ಹೌದು ಅದು ಅಷ್ಟೇ, ಅರಿಯುವ ಮುನ್ನ ಅದು ಬ್ರಹ್ಮವಿದ್ದೆ, ಅರಿತ ಮೇಲೆ ಕೋತಿವಿದ್ದೆ ಅಂತ ಹೇಳ್ದ. ಉಳಿದ ಪಂಡಿತರೆಲ್ಲ ನಾಚಿಕೆಯಿಂದ ತಲೆ ತಗ್ಸಿದ್ರು. ಶ್ರೋತೃಗಳೇ, ನಮ್ಮಿಂದ ಆಗದ ಕೆಲಸವನ್ನ ಬಿಡಿಸದ ಸಮಸ್ಯೆಯನ್ನ ಯಾರಾದ್ರೂ ಬಿಡಿಸಿದ್ರು ಅಂತಂದ್ರೆ ಅವ್ರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸೋದು ದೊಡ್ಡ ಗುಣ ಆಗಿರ್ತದೆ. ಶ್ರೋತೃಗಳೇ ನಮಸ್ಕಾರ, ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು.
1: ನಮ್ಮೊಂದಿಗೆ ನೀತಿ ಕಥೆಯನ್ನ ಹಂಚಿಕೊಂಡವರು ಸುಮಾ ಕೆರೂರ್.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.

0: ಹಿನ್ನೆಲೆಯೂ ರಾಜ್ಯದೆಲ್ಲೆಡೆ ಕೆಪಿಎಸ್ಸಿ ಶಾಲೆಗೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದ ಮಕ್ಕಳ ದಾಖಲಾತಿ ಕಂಡುಬಂದಿದೆ. ಈ ಹಿಂದೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಪಿಎಸ್ಸಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಡಿಪಿಆರ್ ಪ್ರಕ್ರಿಯೆ ಚಾಲನೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆ ಸವಾಲುಗಳಿಗೆ ದುಃಖ ದುಮ್ಮಾನಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ಜಾರಿಗೆ ತರಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನಿನ ಅರಿವು ಮತ್ತು ಉಚಿತ ನ್ಯಾಯ ಒದಗಿಸುವಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಸಮಾಜ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನಡುವೆ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಶಿವಮೊಗ್ಗ ಜಿಲ್ಲೆಯ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಪ್ರಭಾರ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂತಹ ಅಭಯ್ ಡಿ ಚೌಗಲ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೆಂಗಳೂರಿನ ಔಟ್ ಲಾರ್ಡ್ ಇಂಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಸಿಮ್ಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ 2 ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾಯ ನಿಮ್ಮದು, ನೆರವು ನಮ್ಮದು ಎಂಬ ಧ್ಯೇಯ ವಾಕ್ಯದಡಿ ಕಾರ್ಯನಿರ್ವಹಿಸುವ ಪ್ರಾಧಿಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವುದು ಸ್ವಯಂ ಸೇವಕರ ಮುಖ್ಯ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯ, ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಸಂರಕ್ಷಿಸುವ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಹುತಾತ್ಮರಾದಂತಹ ಅರಣ್ಯ ಇಲಾಖೆಯ ಅಧಿಕಾರಿ, ಸಿಬ್ಬಂದಿ ಹಾಗೂ ಅರಣ್ಯ ರಕ್ಷಕರ ತ್ಯಾಗವನ್ನು ಮರೆಯಲಾಗದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿ ಮಂಜುನಾಥ್ ಜಿಎ ಅವರು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯು ನಗರದ ಶ್ರೀಗಂಧದ ಕೋಠಿಯಲ್ಲಿರುವಂತಹ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವುದು ಸಾಮಾನ್ಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗಿದ್ದು ಅನೇಕ ಹೊಸ ರೈಲು ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಪಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗ ಸಮೀಪದ ಹಾರ್ನಹಳ್ಳಿ ಗ್ರಾಮದ ರೈಲು ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ವಿಸ್ತರಣೆ ಅಭಿವೃದ್ಧಿಪಡಿಸುವ 1.88 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪ್ರಸ್ತುತ ಇರುವಂತಹ ಪ್ಲಾಟ್ಫಾರ್ಮ್ 250 ಮೀಟರ್ ಅಗಲವಿದ್ದು ಇದನ್ನು 1 ಮೀಟರ್ ಎತ್ತರಿಸುವ ಹಾಗೂ 1 ಮೀಟರ್ ಅಗಲ ವಿಸ್ತರಿಸಲು ಉದ್ದೇಶಿಸಲಾಗುವುದು. ಈ ಕಾಮಗಾರಿ ಪೂರ್ಣಗೊಂಡ ನಂತರ ಈ ಭಾಗದಲ್ಲಿ ಸಂಚರಿಸುವ ರೈಲುಗಳನ್ನು ನಿಲ್ಲಿಸಿ ಸಂಚರಿಸಲು ಅವಕಾಶ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಕೋಟೆ ಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಕೋಟೆ ಗಂಗೂರು ರೈಲ್ವೆ ಡಿಪೋ ಅಧಿಕೃತವಾಗಿ ಆರಂಭಗೊಂಡ ನಂತರ ದೇಶದ ಪ್ರತಿಷ್ಠಿತ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಅನೇಕ ಹೊಸ ಮಾರ್ಗಗಳು ಆರಂಭಗೊಳ್ಳಲಿವೆ. ವಿಶೇಷವಾಗಿ ವಂದೇ ಭಾರತ್ ರೈಲು ಸಂಚಾರ ಆರಂಭಗೊಳ್ಳಲಿದೆ. ಇದರೊಂದಿಗೆ ತಿರುಪತಿ, ಕೇರಳದ ಎರ್ನಾಕುಲಂ, ಬಿಹಾರ, ಜಾರ್ಖಂಡ್, ಚಂಡೀಗಢ, ಗುವಾಹಟಿಗೆ ರೈಲು ಸಂಪರ್ಕ ದೊರೆತು ರೈಲ್ವೆ ಜಂಕ್ಷನ್ ಆಗಿ ಪರಿವರ್ತನೆಯಾಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ರೈತರಿಗೆ ಹೊಸ ನೋಟಿಸ್ ನೀಡಬಾರದು, ಜೊತೆಗೆ ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದೆಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಸ್ತೂರಿರಂಗನ್ ವರದಿಯಿಂದ ಮಲೆನಾಡಿನ ಭಾಗದಲ್ಲಿ ಎದುರಾಗಿರುವಂತಹ ಆತಂಕಗಳು ಮತ್ತು ಪರಿಣಾಮಗಳ ಕುರಿತು ಸ್ಥಳೀಯ ರೈತರು, ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಅವರು ತೀರ್ಥಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಂವಾದ ಮತ್ತು ಬಹಿರಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿಮ್ಮ ಮನೆ ಬಾಗಿಲಿಗೆ ಬಂದು ಚರ್ಚಿಸಿ ನಂತರ ವಿಶೇಷ ಅಧಿವೇಶನ ನಡೆಸಿ ಸ್ಥಳೀಯ ಶಾಸಕರ, ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು. ಅದಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಜನರ ಭಾವನೆಗಳ ಮೇಲೆ ಸರ್ಕಾರ ಆಡಳಿತ ಮಾಡಬೇಕು. ಇದೇ ಉದ್ದೇಶದಿಂದ ಜನರೊಂದಿಗೆ ಸಂಪರ್ಕ ಸಾಧಿಸಲು ತಿಂಗಳಿಗೆ 2 ಬಾರಿ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ತಾಲೂಕು, ಹೋಬಳಿ, ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಜನರ ಅಹವಾಲು ಸ್ವೀಕರಿಸಿ ಪರಿಹಾರ ಒದಗಿಸಲು ಪ್ರಜಾಸೇವೆ ಇಲಾಖೆಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ ನಡೆದಂತಹ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು ಸಕ್ಕರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರ ಪ್ರವೇಶಕ್ಕಾಗಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಇದುವರೆಗೂ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಇದೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೆಸರು ನಾಗಮ್ಮ, ಗಂಡ ಶಿವಾನಂದ್ ಬೆದನೂರ್ ಎಂಬ 31 ವರ್ಷದ ಮಹಿಳೆಯು. ದಿನಾಂಕ 25

0: ಎಂಟು 2026ರಂದು ಬೊಮ್ಮನಹಳ್ಳಿಯಿಂದ ಕಾಣೆಯಾಗಿದ್ದು, ಈಕೆಯ ಜಾತಿ ಹಿಂದೂ ತಳವಾರ, ಉದ್ಯೋಗ ಹೊಲಮನಿ ಕೆಲಸ, ವಿಳಾಸ ಸಾಕಿನ ಬೊಮ್ಮನಹಳ್ಳಿ, ತಾಲೂಕು ಆಲ್ಮೇಲ್. ಚೆಹರೆ ಪಟ್ಟಿ ವಿವರ: ಸಾದ ಕಪ್ಪು ಮೈ ಬಣ್ಣ, ದುಂಡು ಮುಖ, ದಪ್ಪ ಮಗು ಇರುತ್ತದೆ, ಎತ್ತರ 5 ಅಡಿ 2 ಅಂಗುಲ. ಈಕೆಗೆ ಕನ್ನಡ ಭಾಷೆ ಹಾಗೂ ಮರಾಠಿ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗುವಾಗ ಮೈ ಮೇಲೆ ಕೆಂಪು ಬಣ್ಣದ ಹೂವಿನ ಸೀರೆ ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿದ್ದು ಇರುತ್ತದೆ. ಈ ಪ್ರಕಾರದ ಚೆಹರೆ ಪಟ್ಟಿಯುಳ್ಳ ಮಹಿಳೆ ಬಗ್ಗೆ ಯಾರಿಗಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ತಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಕೋರಲಾಗಿದೆ.
1: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
0: ಕೆಲವರಿಗೆ ಸಮಯ 6:37 ಆಗುತ್ತದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ.

0: ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: ಒಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
2: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
1: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
2: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
1: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
2: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
1: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
2: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
1: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ, ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ. ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ. ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ 15% ಇಳಿಕೆ.

ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ ಎಂಆರ್ಪಿಎಲ್. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಬಿಜೆಪಿ ಸೂಚನೆಯ ಮೇರೆಗೆ ಅಲ್ಪಸಂಖ್ಯಾತರು, ಪರಿಶಿಷ್ಟರು ಹಾಗೂ ಒಬಿಸಿ ಸಮುದಾಯದವರನ್ನೇ ಗುರಿಯಾಗಿರಿಸಿಕೊಂಡು ಮತದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಎಸ್ಎಆರ್ ಪ್ರಕ್ರಿಯೆ ಕುರಿತ ವಿಡಿಯೋ ಬಿಡುಗಡೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 45,00,000 ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಭಾಲ್ಕಿ ಕ್ಷೇತ್ರದಲ್ಲಿ 3,000, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 7,000 ಹೆಚ್ಚು ಫಾರ್ಮ್ 7 ಅರ್ಜಿಗಳು ಬಂದಿವೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸಭೆಯನ್ನು ರದ್ದುಗೊಳಿಸಿ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಫಾರ್ಮ್ 7 ಅರ್ಜಿಗಳ ತನಿಖೆಗೆ ಒತ್ತಾಯಿಸಿದ್ದಾರೆ. ಅರ್ಹ ಮತದಾರರ ಹಕ್ಕು ರಕ್ಷಿಸಲು ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಆಯೋಗದ ಮುಂದೆಯೇ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತರು ಹಾಗೂ ಗ್ರಾಮೀಣ ಜನರ ಜನೋಪಯೋಗದ ಮೇಲೆ ಉಂಟಾಗುತ್ತಿರುವ ಪರಿಣಾಮವನ್ನು ವಿವರಿಸಿರುವ ಅವರು, ಸಮರ್ಪಕ ಪರಿಹಾರ ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 177ಕ್ಕೆ ಏರಿಕೆಯಾಗಿದ್ದು ಇನ್ನು 40 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಬರಪೀಡಿತ ತಾಲೂಕುಗಳ ಸಂಖ್ಯೆ 220 ದಾಟುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 177 ತಾಲೂಕುಗಳಲ್ಲಿ ಆರ್ಥಿಕ ನಷ್ಟ 46,324 ಕೋಟಿ ರೂಪಾಯಿ ಎಂದು ದೂರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದ ಪತ್ರದಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ನೀಡಲಾಗುವ ನೆರವಿನ ಅಂಶಗಳು ಹಾಗೂ ಮಾನದಂಡವನ್ನು ಪರಿಷ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಕೃಷಿ ಸಚಿವರಿಗೆ ಬರೆದ ಪತ್ರದಲ್ಲಿ ರಾಜ್ಯದ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ತಂಡ ಆಗಮಿಸುತ್ತಿರುವುದನ್ನು ಸ್ವಾಗತಿಸಿ, ಕೇಂದ್ರ ಸರ್ಕಾರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಶೀಘ್ರವೇ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಡಾ ಜಿ ಪರಮೇಶ್ವರ್ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಸಕ್ಕರೆ ವ್ಯಾಪಾರಿಗಳಿಗೆ ಅನ್ವಯವಾಗುವ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಇಳಿಸಿದೆ ಹಾಗೂ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಿ ಈ ತಿಂಗಳ 15 ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ ಮತ್ತು ಕರ್ನಾಟಕದಿಂದ ಸಕ್ಕರೆ ಪಡೆದು ಕೋಲ್ಕತ್ತಾ ಈಶಾನ್ಯ ರಾಜ್ಯಗಳಿಗೆ ಹಾಗೂ ದೇಶದ ಪೂರ್ವ ಭಾಗಕ್ಕೆ ಪೂರೈಸಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರಾಸರಿ ಚಿಲ್ಲರೆ ಸಕ್ಕರೆ ಬೆಲೆ 15% ಕಡಿಮೆಯಾಗಿದ್ದು, ಸಕ್ಕರೆ ಕಾರ್ಖಾನೆಗಳ ದರದಲ್ಲಿನ ಗಣನೀಯ ಕುಸಿತದ ಲಾಭವನ್ನು ಗ್ರಾಹಕರಿಗೆ ತಕ್ಷಣವೇ ವರ್ಗಾಯಿಸಲು ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಸೂಚಿಸಿದೆ. ಕಬ್ಬಿನ ಗದ್ದೆಗಳಲ್ಲಿನ ಪರಿಸ್ಥಿತಿಗಳ ಆಧಾರದ ಮೇಲೆ ಕಬ್ಬು ಅರೆಯುವ ಕಾರ್ಯಾಚರಣೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಇದೇ ವೇಳೆ ಕಬ್ಬು ಬೆಳೆಗಾರರಿಗೆ ಲಾಭದಾಯಕ ಆದಾಯ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದೆ. 2025 ನಡೆದಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರಿನೈಸಾನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಕಂಪನಿಯು ತುಮಕೂರಿನ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕಂಪನಿ ಅಧ್ಯಕ್ಷ ಡಾ ಮಿಲಿಂದ್ ಎಸ್ ಕುಲಕರ್ಣಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ಈ ಕಂಪನಿಯು ಸೋಲಾರ್ ಕ್ಷೇತ್ರದಲ್ಲಿ ಸಿಂಗಲ್ ಕ್ರಿಸ್ಟಲ್ ಸಿಲಿಕಾನ್ ಮತ್ತು ವೇಫರ್ ತಯಾರಿಕೆಯಲ್ಲಿ ಖ್ಯಾತಿ ಪಡೆದಿದೆ. ಕಂಪನಿಯು ಸಿಬಿಐಸಿ ಪ್ರದೇಶದಲ್ಲಿ 5 ಗಿಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಇನ್ಗಾಟ್ ಮತ್ತು ವೇಫರ್ ತಯಾರಿಕಾ ಘಟಕ ಸ್ಥಾಪಿಸಲು 100 ಎಕರೆ ಜಾಗ ಕೇಳಿದ್ದು, ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಮೊತ್ತದ ಆರ್ಥಿಕ ನೆರವು ಹಾಗೂ ವಿಮಾ ಸೌಲಭ್ಯ ಒದಗಿಸಲಾಗುವುದು ಎಂದು ಎಂಆರ್ಪಿಎಲ್ ಸಂಸ್ಥೆ ತಿಳಿಸಿದೆ. ಮನೀಶ್ ಕರ್ಕಡ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಎಂಆರ್ಪಿಎಲ್ ಸಂಸ್ಥೆ, ಈ ಸಂಕಷ್ಟದ ಸಂದರ್ಭದಲ್ಲಿ ಮೃತರ ಕುಟುಂಬಕ್ಕೆ ಸಾಧ್ಯವಿರುವ ಎಲ್ಲ ನೆರವು ನೀಡುವುದಾಗಿ ಘೋಷಿಸಿದೆ. ಸಂಸ್ಥೆಯು ಮೃತರ ಕುಟುಂಬಕ್ಕೆ 90,00,000 ರೂಪಾಯಿ ನೇರ ಆರ್ಥಿಕ ನೆರವು ನೀಡಲಿದೆ. ಇದರೊಂದಿಗೆ ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಸುಮಾರು 10,00,000 ರೂಪಾಯಿ ಹಾಗೂ ವರ್ಕ್ಮನ್ ಕಾಂಪನ್ಸೇಷನ್ ಪಾಲಿಸಿಯಡಿಯಲ್ಲಿ 20,00,000 ವಿಮಾ ಸೌಲಭ್ಯ ದೊರೆಯಲಿದೆ ಎಂದು ಎಂಆರ್ಪಿಎಲ್ ಮುಖ್ಯ ಮಹಾಪ್ರಬಂಧಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ಅಧಿಕ ಬೆಲೆಯ ಔಷಧ, ಕ್ಯಾನ್ಸರ್ ಔಷಧ, ಪ್ರತಿಜೀವಕಗಳು, ವೈದ್ಯಕೀಯ ಉಪಕರಣ ಹಾಗೂ ಆಸ್ಪತ್ರೆಯ ಬಳಕೆಯ ವಸ್ತುಗಳ ಸಾಂಸ್ಥಿಕ ಖರೀದಿ ವೆಚ್ಚ ಹಾಗೂ ಗರಿಷ್ಠ ಚಿಲ್ಲರೆ ಬೆಲೆ ನಡುವಿನ ಭಾರಿ ಅಂತರವನ್ನು ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಪತ್ತೆ ಹಚ್ಚಿದೆ. ಇತ್ತೀಚೆಗೆ ನಡೆಸಿದ ಪರಿಶೀಲನೆ ವೇಳೆ ಕೆಲವು ಔಷಧಿಗಳು ಖರೀದಿ ವೆಚ್ಚಕ್ಕಿಂತ 50 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿರುವುದು ಕಂಡುಬಂದಿದೆ. ರೋಗಿಗಳಿಗೆ ವಿಪರೀತ ಮೊತ್ತದ ಶುಲ್ಕ ವಿಧಿಸುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಧ್ಯಪ್ರವೇಶಿಸುವಂತೆ ಕೋರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಗಾಂಧಿ ಜಯಂತಿ ಹಾಗೂ ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಚಾಮರಾಜನಗರ ನಗರಸಭೆ ಹಾಗೂ ಎಸ್ಬಿಐ ನೌಕರರು ಇಂದು ನಗರದ ಪುಟ್ಟಮ್ಮಣ್ಣಿ ಉದ್ಯಾನವನದಲ್ಲಿ ಶ್ರಮದಾನ ಮಾಡಿದರು. ನಗರಸಭೆ ಪೌರಾಯುಕ್ತ ಪರಶುರಾಮ ಚಲವಾದಿ ನೇತೃತ್ವದಲ್ಲಿ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರ ಜೊತೆ ಉದ್ಯಾನವನ ಸ್ವಚ್ಛಗೊಳಿಸಿ ಸ್ವಚ್ಛತೆಯ ಜಾಗೃತಿ ಮೂಡಿಸಿದರು. ಶಾಶ್ವತ ಸ್ವಚ್ಛತೆ ಕಾಪಾಡಬೇಕೆಂಬ ಉದ್ದೇಶದಿಂದ ಗುಂಡ್ಲುಪೇಟೆ ಪುರಸಭೆ ವತಿಯಿಂದ ಕಸ ಹಾಕುವ ಸ್ಥಳಗಳಲ್ಲಿ ಕನ್ನಡಿಗಳನ್ನು ಅಳವಡಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಹಮ್ಮಿಕೊಳ್ಳಲಾಗಿದ್ದ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಗಾಂಧಿ ಜಯಂತಿ ಪ್ರಯುಕ್ತ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ 18 ಕಾಲೇಜುಗಳ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಕ್ತಹೀನತೆಯನ್ನು ಹೋಗಲಾಡಿಸುವುದು ಸ್ಥಳೀಯವಾಗಿ ಹಾಗೂ ಕಾಲಕಾಲಕ್ಕೆ ಸಿಗುವ ಹಣ್ಣು ತರಕಾರಿಗಳು, ಸೊಪ್ಪು ಹಾಗೂ ಧಾನ್ಯಗಳಂತಹ ಪೌಷ್ಟಿಕ ಆಹಾರ ಸೇವಿಸುವಂತೆ ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ವಿಜಯನಗರದ ಕೊಟ್ಟೂರು ತಾಲೂಕಿನ ಕೆಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ವತಿಯಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಮತ್ತು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ, ಪೌಷ್ಟಿಕ ಆಹಾರ, ಮಕ್ಕಳ ಹಕ್ಕುಗಳು, ಮಹಿಳಾ ಸುರಕ್ಷತೆ, ಆರೋಗ್ಯ, ವೈಯಕ್ತಿಕ ಸ್ವಚ್ಛತೆ ಹಾಗೂ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಮಗ್ರ ಅರಿವು ಮೂಡಿಸಲಾಯಿತು. ರಾಜ್ಯದ ಹಲವೆಡೆ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಶತಾಯುಷಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್, ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಗ್ರಂಥಾಲಯದ ನೆಲಮಹಡಿಯನ್ನು ಸಂಪೂರ್ಣವಾಗಿ ಹಿರಿಯ ನಾಗರಿಕರಿಗೆ ಮೀಸಲಿಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಹಿರಿಯ ನಾಗರಿಕರು ದೇಶದ ನಿಜವಾದ ಸಂಪತ್ತಾಗಿದ್ದು ಅವರನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ರಾಯಚೂರು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ, ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ, ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡ 15% ಇಳಿಕೆ, ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರೆ, ತಮಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಇವತ್ತು ಅಂಗಾಂಶ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಪ್ಲಾಂಟ್ ಟಿಶ್ಯೂ ಕಲ್ಚರ್, ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ರೈತ ಬಾಂಧವರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಅನೇಕ ರೀತಿಯ ಅಂಗಾಂಶ ಕೃಷಿಯನ್ನ ವಿವಿಧ ಸಸ್ಯಗಳ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬಾಳೆ ಬೆಳವಣಿಗೆಯಲ್ಲಿ ಮತ್ತೆ ಇನ್ನೂ ಅನೇಕ ರೀತಿಯ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಅಂಗಾಂಶ ಕೃಷಿಯನ್ನು ಪ್ರಮುಖವಾಗಿ ರೋಗರಹಿತವಾದ ಒಂದು ಗಿಡಗಳನ್ನು, ಸಸಿಗಳನ್ನು ಪಡ್ಕೋಬೇಕು, ಮತ್ತೆ ಹೆಚ್ಚು ಆದಾಯವನ್ನು ಪಡ್ಕೋಬೇಕು, ಮತ್ತೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಸ್ಯಗಳನ್ನು ನಾವು ಉತ್ಪಾದನೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತು ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೃಷಿ ತಜ್ಞರು, ಅನೇಕ ವರ್ಷಗಳ ಅನುಭವ ಪಡೆದುಕೊಂಡವರು ಆಗಿರುವ ಮಾಬಲೇಶ್ವರ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
7: ಎಲ್ಲರಿಗೂ ನನ್ನ ನಮಸ್ಕಾರಗಳು.
6: ಇವತ್ತು ನಮ್ಮ ರೈತರಿಗೆ ಅಂಗಾಂಶ ಕೃಷಿಯ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ತಿಳಿಸ್ಕೊಡ್ಬೇಕು ಶಾಸ್ತ್ರಿಗಳೇ.
7: ಈ ಸಸ್ಯ ಅಂಗಾಂಶ ಕೃಷಿಯು ಸಸ್ಯಶಾಸ್ತ್ರದ ಒಂದು ಭಾಗವಾಗಿದೆ. ಈ ಸಸ್ಯ ಅಂಗಾಂಶ ಕೃಷಿಯನ್ನು ಆಂಗ್ಲ ಭಾಷೆಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಎಂದು ಕರೆಯುತ್ತಾರೆ. ಈ ವಿಧಾನದಲ್ಲಿ ಸಸ್ಯ ಕೋಶಗಳ, ಅಂಗಾಂಗಗಳ ಅಥವಾ ಅಂಗಗಳ ಮುಖಾಂತರ ಹೊಸ ಸಸ್ಯವನ್ನು ಬೆಳೆಸುವ ವಿಧಾನವಾಗಿದೆ. ಅಂದರೆ ಸಸ್ಯಗಳ ಒಂದು ಅಂಗಾಂಶಗಳನ್ನು ಬಳಸಿ ಅದೇ ಸಸ್ಯಗಳ ತದ್ರೂಪಗಳನ್ನು ಪಡೆಯುವ ವಿಧಾನವನ್ನು ಈ ಪ್ಲಾಂಟ್ ಟಿಶ್ಯೂ ಕಲ್ಚರ್ನಲ್ಲಿ ಅಳವಡಿಸಲಾಗುತ್ತದೆ. ಇದನ್ನು ನಾವು ಮೈಕ್ರೋ ಪ್ರೊಪಗೇಷನ್ ಎಂದು ಸಹ ಹೇಳಬಹುದು.
6: ಮಹಾಬಲೇಶ್ವರ ಶಾಸ್ತ್ರಿಯವರೇ, ಸಸ್ಯ ಅಂಗಾಂಶ ಕೃಷಿಯ ವಾಣಿಜ್ಯ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಇದು ಇತ್ತೀಚಿನ ನಮ್ಮ ಯುವಕ ಯುವತಿಯರಲ್ಲಿ ಈ ಥರ ಒಂದು ಮಾಹಿತಿ ನೀಡೋದ್ರಿಂದ ಇನ್ನೂ ಹೆಚ್ಚು ಆಸಕ್ತಿ ಅವರಿಗೆ ಉಂಟಾಗುತ್ತೆ.
7: ಸಸ್ಯ ಅಂಗಾಂಶ ಕೃಷಿಗೆ ಭಾರತದಲ್ಲಿ ಸುಮಾರು 4 ದಶಕಗಳ ಇತಿಹಾಸವಿದೆ. 1970s to 1980s ಅಂದರೆ 1970s ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂ ದೆಲ್ಲಿಯಲ್ಲಿ ಮೊತ್ತ ಮೊದಲ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯವನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭದಲ್ಲಿ ಅಂಗಾಂಶ ಕೃಷಿ ವಿಧಾನವನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನವನ್ನು ನೀಡಲಾಯಿತು. ವಿಜ್ಞಾನಿಗಳಾದ ಡಾಕ್ಟರ್ SR ಚೌಧರಿ ಹಾಗೂ ಡಾಕ್ಟರ್ SK ಸೇನ್ ಮುಂತಾದವರು ಅಂಗಾಂಶ ಕೃಷಿಯ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1980s to 1990s ಅಂಗಾಂಶ ಕೃಷಿಯ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾದವು ಹಾಗೂ ಕೆಲವೊಂದು ಸಸ್ಯಗಳ ವಾಣಿಜ್ಯ ಉತ್ಪಾದನೆಗೆ ಈ ದಶಕದಲ್ಲಿ ಮುನ್ನುಡಿ ಬರೆಯಲಾಯಿತು. ಈ ಅವಧಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಣಿಜ್ಯ ಉದ್ದೇಶದಿಂದ ಬೃಹತ್ ಪ್ರಮಾಣದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಲಾಯಿತು. ಇವುಗಳಲ್ಲಿ ಪ್ರಮುಖವಾಗಿ ಕೇರಳದ ಎ.ವಿ. ಥಾಮ್ಸನ್ ಅಂದರೆ AVT ಅಂಗಾಂಶ ಕೃಷಿ ಪ್ರಯೋಗಾಲಯ, ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿರುವ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಸಂಸ್ಥೆಯವರ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳು ವಾಣಿಜ್ಯ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡವು. ಹಾಗೆಯೇ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಜೈನ್ ಇರಿಗೇಷನ್ ಕಂಪನಿಯವರು ಬೃಹತ್ ಪ್ರಮಾಣದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯವನ್ನು ಪ್ರಾರಂಭಿಸಿದರು. ಇನ್ನು 1990s to 2000s ಈ ಹಿಂದಿನ ದಶಕಗಳಲ್ಲಿ ಅಂದರೆ 1980s to 1990s ಸ್ಥಾಪನೆಯಾದ ಅಂಗಾಂಶ ಕೃಷಿ ಪ್ರಯೋಗಾಲಯಗಳು ಪ್ರಮುಖವಾಗಿ ಅಲಂಕಾರಿಕ ಸಸ್ಯಗಳ ಉತ್ಪಾದನೆ ಹಾಗೂ ರಫ್ತಿನಲ್ಲಿ ಗಮನಹರಿಸಿದವು. ಈ ದಶಕದಲ್ಲಿ ತೋಟಗಾರಿಕಾ ವಾಣಿಜ್ಯ ಬೆಳೆಗಳಾದ ಬಾಳೆ, ದಾಳಿಂಬೆ ಮುಂತಾದವುಗಳಲ್ಲದೆ ಕಬ್ಬು, ಆಲೂಗಡ್ಡೆ, ಬಿದಿರು, ಮುಂತಾದವುಗಳ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಲಾಯಿತು. ಪ್ರಮುಖವಾಗಿ ಸಸ್ಯ ಅಂಗಾಂಶ ಕೃಷಿಯಿಂದ ಉತ್ಪಾದಿಸಿದ ಬಾಳೆಗಿಡಗಳು ರೈತ ವಲಯಗಳಲ್ಲಿ ಜನಪ್ರಿಯವಾದವು. ಇನ್ನು 2000 ರಿಂದ 2010 ದಶಕದಲ್ಲಿ ದೇಶದಾದ್ಯಂತ ಅನೇಕ ಸಂಸ್ಥೆಗಳು ತಮ್ಮದೇ ಆದ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಿ ಗಿಡಗಳ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿದವು. ಇವುಗಳಲ್ಲಿ ಪ್ರಮುಖವಾದುದು ಎಂದರೆ ಮಹಾರಾಷ್ಟ್ರ ಹೈಬ್ರಿಡ್ ಸೀಡ್ಸ್ ಕಂಪನಿ, ರ್ಯಾಮ್ಕೋ ಬಯೋಟೆಕ್, ಗ್ರೀನ್ ಅರ್ತ್ ಬಯೋಟೆಕ್, ಲ್ಯಾಬ್ ಲ್ಯಾಂಡ್ ಬಯೋಟೆಕ್, ಎಚ್ ಯು ಗೂಗ್ಲೆ ಬಯೋಟೆಕ್, ಕೆಡಿಲ್ಲಾ ಫಾರ್ಮಾಸ್ಯುಟಿಕಲ್ಸ್ ಹಾಗೂ ಗ್ರೀನ್ ಲೀಫ್ ಪ್ಲಾಂಟ್ ಟೆಕ್ನಾಲಜೀಸ್ ಮುಂತಾದವು. 2010 ಇಲ್ಲಿಯ ತನಕ ಹೀಗೆ ಅನೇಕ ಖಾಸಗಿ ಸಂಸ್ಥೆಗಳು ತಮ್ಮದೇ ಆದ ಅಂಗಾಂಶ ಕೃಷಿ ಗಿಡಗಳನ್ನು ಉತ್ಪಾದನೆ ಮಾಡಿ ರಫ್ತು ಹಾಗೂ ದೇಶೀಯ ಮಾರುಕಟ್ಟೆ ಎರಡರಲ್ಲೂ ತಮ್ಮ ಗಿಡಗಳನ್ನು ಸರಬರಾಜು ಮಾಡುತ್ತಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಸಸ್ಯ ಅಂಗಾಂಶ ಕೃಷಿಯ ವಾಣಿಜ್ಯ ಹಿನ್ನೆಲೆ.
6: ಅಂದರೆ ನಮ್ಮ ರೈತರಿಗೆ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಬಗ್ಗೆ ಈಗಾಗಲೇ ಅರಿವಿದೆ. ಇದರ ಮೂಲಕ ನಮ್ಮ ರೈತರು ಟಿಶ್ಯೂ ಕಲ್ಚರ್ ಅಳವಡಿಸುವುದರ ಮೂಲಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಸ್ಯಗಳನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಇದರ ಬಗ್ಗೆ ಜಾಸ್ತಿ ಲಕ್ಷ್ಯ ಹಾಕ್ತಾ ಇದ್ದಾರೆ. ಹಾಗಾಗಿ ಮಹಾಬಲೇಶ್ವರ ಶಾಸ್ತ್ರಿಯವರೇ, ಈ ಅಂಗಾಂಶ ಕೃಷಿ ವಿಧಾನದ ಅನುಕೂಲತೆ ಏನು, ಇದರಿಂದ ಏನು ಪ್ರಯೋಜನ ನಮ್ಮ ರೈತರಿಗೆ ತಿಳಿಸ್ಕೊಡಿ.
7: ಇದು ತುಂಬ ಪ್ರಮುಖವಾದಂತಹ ಪ್ರಶ್ನೆ. ಈಗ ಯಾವುದೇ ಒಂದು ವಿಧಾನಕ್ಕೆ ಅದರಲ್ಲಿ ಅನುಕೂಲಗಳು ಅಥವಾ ಈ ಅಡ್ವಾಂಟೇಜಸ್ ಇದ್ದಾಗ ರೈತರು ಹೆಚ್ಚು ಆಕರ್ಷಣೀಯವಾಗುತ್ತಾರೆ ಹಾಗೂ ಅವುಗಳು ರೈತರ ಮಟ್ಟದಲ್ಲಿ ಹೆಚ್ಚು ಜನಪ್ರಿಯವಾಗುತ್ತವೆ. ಹಾಗೆಯೇ ಈ ಸಸ್ಯ ಅಂಗಾಂಶ ಕೃಷಿ ವಿಧಾನದ ಪ್ರಮುಖ ಪ್ರಯೋಜನಗಳು ಅಥವಾ ಅಡ್ವಾಂಟೇಜ್ ಸಾಕಷ್ಟು ಇವೆ. ಇದರಲ್ಲಿ ಮೊದಲನೆಯದಾಗಿ ಅಂಗಾಂಶ ಕೃಷಿ ವಿಧಾನದಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಟ್ರೂ ಟು ಟೈಪ್ ಎಂದರೆ ತಾಯಿ ಗಿಡದ ಎಲ್ಲ ಗುಣಧರ್ಮಗಳನ್ನು ಹೊಂದಿರುವಂತಹ ತದ್ರೂಪಿ ಲಕ್ಷಾಂತರ ಗಿಡಗಳನ್ನು ಉತ್ಪಾದಿಸಲು ಸಾಧ್ಯ. ಹಾಗೆಯೇ ರೋಗರಹಿತ ಹಾಗೂ ವೇಗವಾಗಿ ಬೆಳೆಯುವ ಗಿಡಗಳನ್ನು ಅಭಿವೃದ್ಧಿಪಡಿಸಲು ಸಸ್ಯ ಅಂಗಾಂಶ ಕೃಷಿಯಿಂದ ಸಾಧ್ಯ. ಮೂರನೆಯದಾಗಿ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಕಟಾವಿಗೆ ಬರುವ ಬೆಳೆಗಳನ್ನು ಸಹ ಇದರಲ್ಲಿ ಉತ್ಪಾದಿಸಬಹುದು. ಉದಾಹರಣೆಗೆ ಬಾಳೆ ಬೆಳೆ. ಈಗ ಒಬ್ಬ ರೈತರು 1 ಎಕರೆ ಬಾಳೆ ಗಿಡವನ್ನು ತಮ್ಮ ಜಮೀನಿನಲ್ಲಿ ಬೆಳೆಸಿದರೆ, ಅಂದರೆ ಅಂಗಾಂಶ ಕೃಷಿಯಿಂದ ತಯಾರಿಸಿದ ಬಾಳೆ ಗಿಡಗಳು 80-90% ಬಾಳೆ ಗಿಡಗಳು ಒಂದೇ ಸಮಯದಲ್ಲಿ ಹೂ ಬಿಟ್ಟು ಗೊನೆಗಳನ್ನು ಕೊಡುತ್ತವೆ. ಇದರಿಂದ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುವ ಜೊತೆಗೆ ಚೆನ್ನಾಗಿ ಬೆಲೆ ಬರುವಂತಹ ಸಮಯದಲ್ಲಿ ಗಿಡಗಳನ್ನು ನಾಟಿ ಮಾಡಿ ರೈತರು ಸಾಕಷ್ಟು ಲಾಭವನ್ನು ಪಡೆಯಬಹುದು. ಅಂಗಾಂಶ ಕೃಷಿ ಬಾಳೆಗಿಡಗಳ ಕುರಿತು ನಾನು ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಹಾಗೆಯೇ ಸಸ್ಯ ಅಂಗಾಂಶ ಕೃಷಿಯ ಗಿಡಗಳ ಲಭ್ಯತೆಯು ವರ್ಷದ ಎಲ್ಲ 12 ತಿಂಗಳುಗಳಲ್ಲೂ ಸಹ ದೊರೆಯುತ್ತದೆ. ಸುಲಭವಾಗಿ ಸಾಕಾಣಿಕೆಗೆ ಯೋಗ್ಯವಾಗಿರುತ್ತವೆ. ಅಂಗಾಂಶ ಕೃಷಿ ಗಿಡಗಳು ಚಿಕ್ಕದಾದ ಗಾತ್ರ ಹೊಂದಿರುವ ಕಾರಣ ಅವುಗಳ ಸಾಗಾಣಿಕೆ ಸುಲಭ ಹಾಗೂ ಕಡಿಮೆ ವೆಚ್ಚದ್ದಾಗಿರುತ್ತದೆ. ಇನ್ನು ಅಂಗಾಂಶ ಕೃಷಿಯ ಇನ್ನೊಂದು ಪ್ರಯೋಜನ ಅಂತಂದರೆ, ನಮಗೆ ಬೇಕಾದ ಗುಣಧರ್ಮಗಳಿರುವ ತಾಯಿ ಗಿಡದಿಂದ ಮಾಡಿದ ಅಂಗಾಂಶ ಕೃಷಿ ಗಿಡಗಳು ಅದೇ ಗುಣಧರ್ಮಗಳನ್ನು ಹೊಂದಿರುವುದರಿಂದ ನಾವು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಪ್ರಯೋಜನ ಪಡೆಯಬಹುದು. ಉದಾಹರಣೆ, ಒಳ್ಳೆಯ ಇಳುವರಿ ಇರುವ ಬಾಳೆಗಿಡ, ಅಂದರೆ ಈ ಪಚಬಾಳೆಯಲ್ಲಿ 30-35 kg ಗೊನೆ ಬರುವಂತಹ ತಾಯಿ ಸಸ್ಯದಿಂದ ಮಾಡಿದ ಅಂಗಾಂಶ ಕೃಷಿ ಬಾಳೆಗಿಡಗಳು ಸಹ 35-40 kg ಬಾಳೆಗೊನೆಗಳನ್ನು ಕೊಡುತ್ತವೆ. ಇದು ರೈತರಿಗೆ ತುಂಬ ಪ್ರಯೋಜನಕಾರಿ.
6: ಅಂದರೆ ಅಂಗಾಂಶ ಕೃಷಿಯಿಂದ ತುಂಬ ಅನುಕೂಲತೆ ನಮ್ಮ ರೈತರಿಗಿದೆ ಅಂತಾಯ್ತು. ಇನ್ನೊಂದು ಮಹಾಬಲೇಶ್ವರ ಅವರೇ, ಈಗ ಅಂಗಾಂಶ ಕೃಷಿಯ ಅನಾನುಕೂಲತೆಗಳನ್ನು ಕೂಡ ತಿಳಿಸ್ಕೊಡಿ.
7: ಈಗ ಯಾವುದೇ ಒಂದು ಟೆಕ್ನಾಲಜಿ ಅಥವಾ ವಿಧಾನದಲ್ಲಿ ಅನುಕೂಲತೆಗಳು ಹೇಗೆ ಇರುತ್ತವೆಯೋ ಅದೇ ರೀತಿ ಅನಾನುಕೂಲತೆಗಳು ಸಹ ಇರುತ್ತವೆ. ಈ ಟಿಶ್ಯೂ ಕಲ್ಚರ್ ಅಥವಾ ಸಸ್ಯ ಅಂಗಾಂಶ ಕೃಷಿ, ಇದರ ಡಿಸ್ಅಡ್ವಾಂಟೇಜ್ ಅಥವಾ ಅನಾನುಕೂಲತೆಗಳನ್ನು ಹೇಳುವುದಾದರೆ, ಇದಕ್ಕೆ ತುಂಬ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ. ಅಂಗಾಂಶ ಕೃಷಿ ಪ್ರಯೋಗಾಲಯಗಳ ಸ್ಥಾಪನೆ ಹಾಗೂ ನಿರ್ವಹಣೆ ಎರಡೂ ವೆಚ್ಚದಾಯಕ. ಕಡಿಮೆ ಗಿಡಗಳ ಅಭಿವೃದ್ಧಿಪಡಿಸುವುದಿದ್ದಲ್ಲಿ ಈ ವಿಧಾನ ತುಂಬ ಕಷ್ಟಕರ ಹಾಗೂ ವೆಚ್ಚದಾಯಕ. ಇನ್ನು ಎರಡನೆಯ ಅನಾನುಕೂಲತೆ ಎಂದರೆ, ಅಂಗಾಂಶ ಕೃಷಿ ವಿಧಾನದಲ್ಲಿ ತಯಾರಿಸಿದ ಗಿಡಗಳಲ್ಲಿ ಕೆಲವೊಮ್ಮೆ ಕ್ರೋಮೋಸೋಮಲ್

0: ಅಬ್ನಾರ್ಮಾಲಿಟೀಸ್ ಅಥವಾ ವೇರಿಯೇಷನ್ಸ್ ಕಂಡುಬರುತ್ತವೆ. ಪ್ರಯೋಗಾಲಯಗಳಲ್ಲಿರುವ ಮದರ್ ಕಲ್ಚರ್ ವಯಸ್ಸಾದಂತೆ ಇದು ಕಂಡುಬರುತ್ತದೆ. ಇನ್ನು ಮೂರನೆಯ ಅನಾನುಕೂಲತೆ ಎಂದರೆ ಅಂಗಾಂಶ ಕೃಷಿಯಿಂದ ತಯಾರಿಸಿದ ಗಿಡಗಳು ಸರಿಯಾದ ಸಮಯದಲ್ಲಿ ರೈತರಿಗೆ ವಿತರಣೆ ಆಗದ ಪಕ್ಷದಲ್ಲಿ ಅವುಗಳ ಗುಣಧರ್ಮ ಹಾಗೂ ಇಳುವರಿಯಲ್ಲಿ ವ್ಯತ್ಯಾಸವಾಗಬಹುದು. ಇನ್ನು ಕೊನೆಯ ಅನಾನುಕೂಲತೆ ಎಂದರೆ ಸೋಂಕಿನ ಅಪಾಯ. ಸಣ್ಣ ಅಸಡ್ಡೆಯಿಂದಲೂ ಸಹ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳ ಸೋಂಕು ಇಡೀ ಪ್ರಯೋಗಾಲಯದಲ್ಲಿ ವ್ಯಾಪಿಸಿ ಪೂರ್ತಿ ಬ್ಯಾಚ್ನಲ್ಲಿ ತಯಾರಿಸಿದ ಗಿಡಗಳು ನಾಶವಾಗಬಹುದು.
1: ಇನ್ನು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ನಮ್ಮ ರೈತರಿಗೆ ಅಂಗಾಂಶ ಕೃಷಿ ವಿಧಾನ ಹೆಂಗೆ ಮಾಡೋದು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಒಳ್ಳೆಯದು. ಅಂಗಾಂಶ ಕೃಷಿ ವಿಧಾನದಲ್ಲಿ ಸಸ್ಯದ ಯಾವುದೇ ಒಂದು ಭಾಗದಲ್ಲಿರುವ, ಅಂದರೆ ಆ ಭಾಗದಲ್ಲಿ ಸಸ್ಯದ ಅಭಿವೃದ್ಧಿ ಹೊಂದುವ ಕೋಶಗಳು, ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಇರಬೇಕು. ಇದು ಸಸ್ಯದ ತುದಿಯ ಭಾಗದಲ್ಲಿರಬಹುದು, ಕಾಂಡದ ಭಾಗದಲ್ಲಿರಬಹುದು, ಮೊಗ್ಗಿನಲ್ಲಿರಬಹುದು ಅಥವಾ ಬೇರಿನಲ್ಲಿರಬಹುದು. ಇವುಗಳನ್ನು ತಾಯಿ ಸಸ್ಯದಿಂದ ಬೇರ್ಪಡಿಸಿ ತಂದು ನೀರು ಹಾಗೂ ಬೇರೆ ಬೇರೆ ರಾಸಾಯನಿಕಗಳಲ್ಲಿ ಅದ್ದಿ ತೊಳೆದು ಪ್ರಯೋಗಶಾಲೆಗೆ ತರುತ್ತಾರೆ. ಅಲ್ಲಿ ಅವುಗಳನ್ನು ಅಗಾರ್ ಮೀಡಿಯಾ, ಅಂದರೆ ಕೃತಕವಾಗಿ ಅವು ಬೆಳೆಯಲು ಅನುಕೂಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಿದ ಸಸ್ಯದ ಭಾಗವನ್ನು ಬಾಟಲಿ ಅಥವಾ ಫ್ಲಾಸ್ಕ್ನಲ್ಲಿ ಇಡುತ್ತಾರೆ. ಇದರಲ್ಲಿ ಅಗಾರ್ ಮೀಡಿಯಂನಲ್ಲಿ ಅಗಾರ್ ಮೀಡಿಯಂ ಇರುತ್ತದೆ. ಈ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಪ್ರಯೋಗಾಲಯದಲ್ಲಿ 100% ಉಷ್ಣತೆ, ಬೆಳಕು ಹಾಗೂ ತೇವಾಂಶ, ಅಂದರೆ ಲೈಟ್ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ, ಇವುಗಳನ್ನು ಸಮತೋಲನಗೊಳಿಸಿದ ವಾತಾವರಣದಲ್ಲಿ ಮಾಡಲಾಗುತ್ತದೆ. ಹಾಗೆಯೇ ಈ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಹೊರಗಿನಿಂದ ಬರುವ ಗಾಳಿ ಹಾಗೂ ಬೆಳಕು ಇರುವುದಿಲ್ಲ, ಎಲ್ಲವನ್ನೂ ಕೃತಕವಾಗಿ ನೀಡಲಾಗುತ್ತದೆ. ಈ ಪ್ರಯೋಗಾಲಯದಲ್ಲಿ ಸಸ್ಯ ಅಥವಾ ಜೀವಕೋಶಗಳನ್ನು ಸ್ಟೆರೈಲ್, ಅಂದರೆ ಸೂಕ್ಷ್ಮಾಣುಮುಕ್ತ ವಾತಾವರಣದಲ್ಲಿ ಬೆಳೆಯಲಾಗುತ್ತದೆ. ಈ ರೀತಿ ಬೆಳೆಯುವಾಗ ಕೆಲವೊಂದು ಉಪಕರಣಗಳು ಹಾಗೂ ಸಲಕರಣೆಗಳು ಬೇಕಾಗುತ್ತವೆ.
1: ಹಾಗಾದರೆ ಮಹಾಬಲೇಶ್ವರ ಶಾಸ್ತ್ರಿಯವರೇ, ಈ ಅಂಗಾಂಶ ಕೃಷಿಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಒಂದು ಸಲಕರಣೆಗಳು ಇರಬೇಕಾಗುತ್ತೆ?
0: ಈ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ನಾವು ಕೆಲವೊಂದು ಉಪಕರಣಗಳು ಹಾಗೂ ಸಲಕರಣೆಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಥವಾ ಕ್ಯಾಬಿನೆಟ್. ಇದು ಅತ್ಯಂತ ಪ್ರಮುಖವಾದ ವರ್ಕ್ ಸ್ಟೇಷನ್ ಆಗಿದೆ. ಅಂದರೆ ಇಲ್ಲಿಯೇ ಅಂಗಾಂಶ ಕೃಷಿ ಪ್ರಯೋಗಾಲಯದ ಮೊದಲ ಕೆಲಸ ನಡೆಯುವುದು. ಹೀಪಾ, HEPA ಅಥವಾ ಹೈ ಎಫಿಷಿಯನ್ಸಿ ಪಾರ್ಟಿಕ್ಯುಲೇಟ್ ಏರ್ ಫ್ಲೋ ಫಿಲ್ಟರ್ಗಳ ಸಹಾಯದಿಂದ ಸಂಪೂರ್ಣವಾಗಿ ಬ್ಯಾಕ್ಟೀರಿಯಾ ಮತ್ತು ಧೂಳು ಮುಕ್ತವಾದ ಶುದ್ಧ ಗಾಳಿಯನ್ನು ಇದು ಒದಗಿಸುತ್ತದೆ. ಇಲ್ಲಿಯೇ ಸಸ್ಯಗಳ ಅಂಗಾಂಶಗಳ ಭಾಗವನ್ನು ಕತ್ತರಿಸಿ ಮೀಡಿಯಾ, ಅಂದರೆ ಮಾಧ್ಯಮಕ್ಕೆ ವರ್ಗಾಯಿಸಲಾಗುತ್ತದೆ. ಎರಡನೆಯದಾಗಿ ಆಟೋಕ್ಲೇವ್. ಇದರಲ್ಲಿ ಅತಿ ಹೆಚ್ಚಿನ ಒತ್ತಡದ ಹಬೆ, ಅಂದರೆ ಸ್ಟೀಮ್ ಬಳಸಿ ಪೋಷಕಾಂಶಗಳ ದ್ರಾವಣ, ಕಲ್ಚರ್ ಮೀಡಿಯಾ ಅಂತ ನಾವು ಇದನ್ನು ಕರಿತೀವಿ, ಗಾಜಿನ ಬಾಟಲಿಗಳು ಹಾಗೂ ಮತ್ತು ಉಪಕರಣಗಳನ್ನು ಸೂಕ್ಷ್ಮಾಣುಮುಕ್ತಗೊಳಿಸಲು, ಅಂದರೆ ಸ್ಟೆರಿಲೈಸೇಷನ್ ಮಾಡಲು ಇದನ್ನು ಬಳಸುತ್ತಾರೆ. ಇನ್ನು ಮೂರನೆಯದಾಗಿ ಇನ್ಕ್ಯುಬೇಟರ್ ಅಥವಾ ಕಲ್ಚರ್ ರೂಮ್, ಅಥವಾ ಇದಕ್ಕೆ ಗ್ರೋತ್ ರೂಮ್ ಎಂದು ಕರೆಯುತ್ತಾರೆ. ಗಾಜಿನ ಬಾಟಲಿಗೆ ಸಸ್ಯದ ಅಂಗಾಂಗಗಳನ್ನು ಅಗಾರ್ ಮಾಧ್ಯಮದಲ್ಲಿ ವರ್ಗಾಯಿಸಿದ ನಂತರ ಈ ಕೋಣೆಯಲ್ಲಿ ಇಡುತ್ತಾರೆ. ನಿಯಂತ್ರಿತ ತಾಪಮಾನ, ಬೆಳಕು ಮತ್ತು ಆರ್ದ್ರತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಸಸ್ಯದ ಅಂಗಾಂಶಗಳು ಆರೋಗ್ಯಕರವಾಗಿ ಬೆಳೆಯಲು ಸೂಕ್ತ ವಾತಾವರಣವನ್ನು ಕಲ್ಪಿಸುತ್ತದೆ. ಹಾಗೆಯೇ PH ಮೀಟರ್, ಕಲ್ಚರ್ ಮೀಡಿಯಾ ಅಥವಾ ಬೆಳೆಸುವ ಮಾಧ್ಯಮದ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ನಿಖರವಾಗಿ ಅಳೆಯಲು ಮತ್ತು ಹೊಂದಿಸಲು ಇದನ್ನು ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಬಳಸುತ್ತಾರೆ. ಇನ್ನು ಡಿಜಿಟಲ್ ತೂಕದ ಯಂತ್ರ, ಇದನ್ನು ಕಲ್ಚರ್ ಮಾಧ್ಯಮವನ್ನು ತಯಾರಿಸಲು ಬೇಕಾಗುವ ರಾಸಾಯನಿಕಗಳು, ಲವಣಗಳು ಮತ್ತು ಹಾರ್ಮೋನ್ಗಳನ್ನು ಅತ್ಯಂತ ನಿಖರವಾಗಿ ತೂಗಲು ಬಳಸುತ್ತಾರೆ. ಹಾಗೆಯೇ ಹಾಟ್ ಪ್ಲೇಟ್ಸ್ ಮತ್ತು ಮ್ಯಾಗ್ನೆಟಿಕ್ ಸ್ಟಿರರ್, ಇವು ಪೋಷಕಾಂಶಗಳ ದ್ರಾವಣ ಅಥವಾ ಅಗಾರ್ ಮೀಡಿಯಾ ಮಿಶ್ರಣಗಳನ್ನು ಬಿಸಿ ಮಾಡಲು ಮತ್ತು ರಾಸಾಯನಿಕಗಳನ್ನು ಚೆನ್ನಾಗಿ ಕರಗಿಸಿ ಮಿಶ್ರಣ ಮಾಡಲು ನೆರವಾಗುತ್ತವೆ. ಹಾಗೆಯೇ ರೆಫ್ರಿಜರೇಟರ್ ಮತ್ತು ಫ್ರೀಜರ್, ವಾಟರ್ ಡಿಸ್ಟಿಲೇಷನ್ ಯೂನಿಟ್ ಅಥವಾ RO ಯೂನಿಟ್, ಮೈಕ್ರೋಸ್ಕೋಪ್ ಮುಂತಾದವುಗಳನ್ನು ಅಂಗಾಂಶ ಕೃಷಿ ಪ್ರಯೋಗಾಲಯಗಳಲ್ಲಿ ಬಳಸುತ್ತಾರೆ. ಇವುಗಳಲ್ಲದೆ ಕಲ್ಚರ್ ಇಂಪ್ಲಿಮೆಂಟ್ಸ್ ಮತ್ತು ಗಾಜಿನ ಸಾಮಗ್ರಿಗಳಾದ ಫೋರ್ಸೆಪ್ಸ್ ಮತ್ತು ಸ್ಕಾಲ್ಪೆಲ್, ಅಂದರೆ ಚಿಮಟ ಮತ್ತು ಚಾಕು, ಇವುಗಳು ಸಸ್ಯದ ಅಂಗಾಂಶಗಳನ್ನು ಸೂಕ್ಷ್ಮವಾಗಿ ಹಿಡಿಯುತ್ತವೆ.

0: ಹಾಗೂ ಕತ್ತರಿಸಲು ಕಲ್ಚರ್ ಬಾಟಲಿಗಳು ಮತ್ತು ಟೆಸ್ಟ್ ಟ್ಯೂಬ್ಗಳು, ಪೆಟ್ರಿ ಡಿಶ್ಗಳು, ಫ್ಲಾಸ್ಕ್ ಮತ್ತು ಬೀಕರ್ಗಳು, ಮೈಕ್ರೋಪಿಪೆಟ್ಗಳು, ಅಲ್ಕೋಹಾಲ್ ಬರ್ನರ್ ಅಥವಾ ಗ್ಲಾಸ್ ಬೀಡ್ ಸ್ಟೆರಿಲೈಸರ್ಗಳು, ಇವುಗಳನ್ನು ಸಹ ಅಂಗಾಂಶ ಕೃಷಿ ಗಿಡಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ.
1: ಈಗ ಈ ಸಸ್ಯ ಅಂಗಾಂಶ ಕೃಷಿ ಅಥವಾ ಪ್ಲಾಂಟ್ ಕಲ್ಚರ್ ಏನು ನಾವು ಅಂತೇವಲ್ಲ, ಈ ವಿಧಾನಗಳಲ್ಲಿ ಸಸ್ಯಗಳನ್ನು ಬೆಳೆಸುವ ವಿಧಾನದ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಈ ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ಸಸ್ಯಗಳನ್ನು ಬೆಳೆಸುವಾಗ ಪ್ರಮುಖವಾಗಿ 5 ಹಂತಗಳಿವೆ. ಈ ಹಂತಗಳು ಅಂತಾರೆ 5 ಸ್ಟೇಜ್ ಅಂತ ನಾವೇನು ಹೇಳ್ತೀವಿ. ಪ್ರಮುಖವಾಗಿ 5 ಹಂತಗಳಿದೆ. ಇದನ್ನು ವಿಜ್ಞಾನಿ ಟಿ ಮುರಾಶಿಗೆಯವರು ವರ್ಗೀಕರಿಸಿದ್ದಾರೆ. ಇದರಲ್ಲಿ ಮೊದಲನೆಯದಾಗಿ ಪೂರ್ವ ಸಿದ್ಧತಾ ಹಂತ ಅಂದರೆ ಪ್ರಿಪರೇಟರಿ ಸ್ಟೇಜ್. ಇದು ಅಂಗಾಂಶ ಕೃಷಿ ಆರಂಭಿಸುವ ಮುನ್ನ ತಾಯಿ ಸಸ್ಯವನ್ನು, ತಾಯಿ ಸಸ್ಯ ಅಂದರೆ ಮದರ್ ಪ್ಲಾಂಟ್, ಆಯ್ಕೆ ಮಾಡುವ ಮತ್ತು ಸಿದ್ಧಪಡಿಸುವ ಹಂತ. ಆರೋಗ್ಯಕರವಾದ ಮತ್ತು ಉತ್ತಮ ಗುಣಲಕ್ಷಣಗಳಿರುವ ತಾಯಿ ಗಿಡವನ್ನು ಆಯ್ಕೆ ಮಾಡಲಾಗುತ್ತದೆ ಹಾಗೂ ಈ ತಾಯಿ ಸಸ್ಯವನ್ನು ಕೀಟಗಳು ಮತ್ತು ರೋಗಗಳಿಂದ ಮುಕ್ತವಾಗಿಡಲು ಸೂಕ್ತ ಪರಿಸರದಲ್ಲಿ ಅಂದರೆ ಹಸಿರು ಮನೆ ಅಥವಾ ನಾವು ಗ್ರೀನ್ ಹೌಸ್ ಅಂತ ಏನು ಕರಿತೀವಿ ಇವುಗಳಲ್ಲಿ ಇರಿಸಲಾಗುತ್ತದೆ ಹಾಗೂ ಅವುಗಳನ್ನು ಕಾಳಜಿಯಿಂದ ನೋಡಿಕೊಳ್ಳಲಾಗುತ್ತದೆ. ಆರೋಗ್ಯವಂತ ಮಗುವನ್ನು ಪಡೆಯಲು ತಾಯಿಯ ಆರೈಕೆ ಹೇಗೆ ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಅಂಗಾಂಶ ಕೃಷಿ ಗಿಡಗಳನ್ನು ಪಡೆಯಲು ತಾಯಿ ಸಸ್ಯ ಅಥವಾ ತಾಯಿ ಗಿಡದ ಉತ್ತಮ ಬೆಳವಣಿಗೆ ಬಹುಮುಖ್ಯ. ಈಗ ಎರಡನೇ ಹಂತ ಅಂದರೆ ಇನಿಷಿಯೇಷನ್ ಆಫ್ ಕಲ್ಚರ್ ಅಥವಾ ಸಸ್ಯದ ಅಂಗಾಂಶಗಳ ಸ್ಥಾಪನೆ ಹಂತ. ಈ ಹಂತದಲ್ಲಿ ಸಸ್ಯದ ಭಾಗವನ್ನು ಕೃಷಿ ಮಾಧ್ಯಮಕ್ಕೆ ಪರಿಚಯಿಸಲಾಗುತ್ತದೆ, ಅಂದರೆ ಸಿದ್ಧವಾದ ಕಲ್ಚರ್ ಮೀಡಿಯಾದ ಮೇಲೆ ಇಡಲಾಗುತ್ತದೆ. ಈ ಹಂತದ ವಿವಿಧ ಚಟುವಟಿಕೆಗಳು ಎಂದರೆ ಎಕ್ಸ್ಪ್ಲಾಂಟ್ನ ಆಯ್ಕೆ, ಅಂದರೆ ಸಸ್ಯದ ಎಲೆ, ಕಾಂಡ, ಮೊಗ್ಗು ಅಥವಾ ಬೇರಿನ ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಭಾಗಕ್ಕೆ ಎಕ್ಸ್ಪ್ಲಾಂಟ್ ಎಂದು ನಾವು ಕರೆಯುತ್ತೇವೆ. ಹಾಗೆ ಈ ಭಾಗವನ್ನು ಮೇಲ್ಮೈ ಶುದ್ಧೀಕರಣ ಅಥವಾ ಸರ್ಫೇಸ್ ಸ್ಟೆರಿಲೈಸೇಷನ್ ಇದನ್ನು ಮಾಡಲಾಗುತ್ತದೆ. ಎಕ್ಸ್ಪ್ಲಾಂಟ್ ಮೇಲಿರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ನಾಶಪಡಿಸಲು ರಾಸಾಯನಿಕಗಳಿಂದ, ಉದಾಹರಣೆಗೆ ಸೋಡಿಯಂ ಹೈಪೋಕ್ಲೋರೇಟ್ ಅಂತ ಕರೆಯುವ ಒಂದು ರಾಸಾಯನಿಕದಿಂದ ಶುದ್ಧೀಕರಿಸಲಾಗುತ್ತದೆ. ಹಾಗೆಯೇ ಮಾಧ್ಯಮಕ್ಕೆ ಈ ಶುದ್ಧೀಕರಿಸಿದ ಸಸ್ಯದ ಭಾಗವನ್ನು ಪೋಷಕಾಂಶಗಳಿರುವ ಅಗಾರ್ ಮಾಧ್ಯಮದಲ್ಲಿ ಇಡಲಾಗುತ್ತದೆ. ಇದು ಎರಡನೆಯ ಹಂತ. ಇನ್ನು ಮೂರನೆಯ ಹಂತ ಅಂದರೆ ಗುಣಾಕಾರದ ಹಂತ ಅಥವಾ ಮಲ್ಟಿಪ್ಲಿಕೇಶನ್ ಸ್ಟೇಜ್. ಈ ಹಂತದ ಮುಖ್ಯ ಉದ್ದೇಶವೆಂದರೆ ಸಸ್ಯದ ಸಂಖ್ಯೆಯನ್ನು ವೃದ್ಧಿಗೊಳಿಸುವುದು ಅಥವಾ ಹೆಚ್ಚಿಸುವುದು. ಈ ಹಂತದಲ್ಲಿ ಕಾಂಡಗಳ ಉತ್ಪಾದನೆಯಾಗುತ್ತದೆ. ಕಲ್ಚರ್ ಮೀಡಿಯಾ ಅಥವಾ ಮಾಧ್ಯಮದಲ್ಲಿರುವ ಹಾರ್ಮೋನ್ಗಳ, ಮುಖ್ಯವಾಗಿ ಸೈಟೋಕೈನಿನ್ ಹಾರ್ಮೋನ್ ಅಂತ ನಾವು ಕರಿತೀವಿ, ಅದರ ಪ್ರಭಾವದಿಂದ ಒಂದೇ ಎಕ್ಸ್ಪ್ಲಾಂಟ್ನಿಂದ ನೂರಾರು ಸಣ್ಣ ಸಣ್ಣ ಸಸ್ಯದ ಚಿಗುರುಗಳು ಅಥವಾ ಕಾಂಡಗಳು ಅಂದರೆ ಶೂಟ್ಸ್ ಉತ್ಪತ್ತಿಯಾಗುತ್ತವೆ. ಸಬ್ ಕಲ್ಚರಿಂಗ್ ಅಥವಾ ಉಪಕೃಷಿ ವಿಧಾನದಿಂದ ಈ ಬೆಳೆದ ಚಿಗುರುಗಳನ್ನು ಪ್ರತ್ಯೇಕಿಸಿ ಮತ್ತೆ ಹೊಸ ಮಾಧ್ಯಮಕ್ಕೆ ವರ್ಗಾಯಿಸುವ ಮೂಲಕ ಸಸ್ಯಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗುತ್ತದೆ. ಇದನ್ನು ಶೂಟಿಂಗ್ ಸ್ಟೇಜ್ ಎಂದು ಸಹ ಕರೆಯಬಹುದು. ಅಂದರೆ 2-4, 4-8, 8-16, 32, ಇದೇ ರೀತಿ ಸಂಖ್ಯೆಯನ್ನು ವೃದ್ಧಿಸುತ್ತಾ ಹೋಗುತ್ತಾರೆ. ಇನ್ನು ನಾಲ್ಕನೆಯ ಹಂತ. ನಾಲ್ಕನೆಯ ಹಂತ ಅಂದರೆ ಬೇರು ಬಿಡುವ ಹಂತ ಅಥವಾ ರೂಟಿಂಗ್ ಸ್ಟೇಜ್. ಹಿಂದಿನ ಹಂತದಲ್ಲಿ ತಯಾರಾದ ಚಿಗುರುಗಳಿಗೆ ಬೇರುಗಳು ಮೂಡುವಂತೆ ಮಾಡುವುದು ಈ ಹಂತದಲ್ಲಿ ಪ್ರಮುಖವಾಗಿದೆ. ಬೇರಿನ ಬೆಳವಣಿಗೆ, ಚಿಗುರುಗಳನ್ನು ಬೇರು ಬಿಡಲು ಸಹಕರಿಸುವ ಹಾರ್ಮೋನ್, ಮುಖ್ಯವಾಗಿ ಆಕ್ಸಿನ್, ಇದನ್ನು ಹೊಸ ಕೃಷಿ ಮಾಧ್ಯಮಕ್ಕೆ ವರ್ಗಾಯಿಸುವ ಮೂಲಕ ಬೇರುಗಳು ಬರುವ ಹಾಗೆ ಮಾಡುತ್ತಾರೆ. ಇದರ ಪರಿಣಾಮವಾಗಿ ಪ್ರತಿಯೊಂದು ಚಿಗುರುಗೂ ಬಲವಾದ ಬೇರುಗಳು ಬಂದು ಅದು ಸಂಪೂರ್ಣ ಪುಟ್ಟ ಸಸ್ಯವಾಗಿ ಬದಲಾಗುತ್ತದೆ. ಇನ್ನು ಕೊನೆಯ ಹಂತ ಅಂದರೆ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ತಯಾರಾದ ಸಸ್ಯಗಳನ್ನು ಗಟ್ಟಿಗೊಳಿಸುವಿಕೆ ಅಥವಾ ಅಕ್ಲಮಟೈಸೇಷನ್ ಅಥವಾ ಹಾರ್ಡನಿಂಗ್ ಸ್ಟೇಜ್ ಅಂತಲೂ ಇದನ್ನು ಕರೆಯಲಾಗುತ್ತದೆ. ಅಂಗಾಂಶ ಕೃಷಿ ಪ್ರಯೋಗಾಲಯದ ಕೃತಕ ಪರಿಸರದಲ್ಲಿ ಬೆಳೆದ ಸಸ್ಯಗಳನ್ನು ಹೊರಗಿನ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡುವುದು ಈ ಹಂತದಲ್ಲಿ ಪ್ರಮುಖವಾಗಿದೆ. ಈ ಹಂತದಲ್ಲಿ ಪ್ರಯೋಗಾಲಯದಿಂದ ಸಸ್ಯಗಳನ್ನು ಜಾಗರೂಕತೆಯಿಂದ ಹೊರತೆಗೆದು ಕೊಕೋಪೀಟ್ ಅಥವಾ ತೆಂಗಿನ

ನಾರಿನ ಪುಡಿ ಇದು ಹಾಗೂ ಪರ್ಲೈಟ್ ಅಂತ ಇರುವ ಮಾಧ್ಯಮವನ್ನು ತುಂಬಿದ ಪ್ರೋಟ್ರೇಗಳಿಗೆ ಅಥವಾ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಅಥವಾ ಚಿಕ್ಕ ಚಿಕ್ಕ ಪಾಲಿಬ್ಯಾಗ್ಗಳಿಗೆ ವರ್ಗಾಯಿಸಲಾಗುತ್ತದೆ. ಆರಂಭದಲ್ಲಿ ಹೆಚ್ಚಿನ ತೇವಾಂಶ ಮತ್ತು ಕಡಿಮೆ ಬೆಳಕಿನಲ್ಲಿಟ್ಟು ಕ್ರಮೇಣ ಹೊರಗಿನ ವಾತಾವರಣದಲ್ಲಿ ಒಡ್ಡಲಾಗುತ್ತದೆ. ಸಸ್ಯವು ಸಂಪೂರ್ಣವಾಗಿ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಅದನ್ನು ನೇರವಾಗಿ ರೈತರ ಹೊಲದಲ್ಲಿ ಅಥವಾ ಮಣ್ಣಿನಲ್ಲಿ ನೆಡಲಾಗುತ್ತದೆ. ಹೀಗೆ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ತಯಾರಿಸಿ

0: ಜಾತಿಯ ಬೆಳೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ, ಇದನ್ನು ತಿಳಿಸ್ಕೊಡಿ. ಯಾಕಂದರೆ ನಮ್ಮ ರೈತರಿಗೆ ಇದು ತುಂಬ ಪ್ರಮುಖವಾದ ಮಾಹಿತಿ ಆಗಿರುತ್ತೆ.
1: ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನಾವು ಯಾವುದೇ ಒಂದು ವಿಧಾನದ ಬಗ್ಗೆ ತಿಳಿದುಕೊಂಡ ನಂತರ ಆ ವಿಧಾನದಲ್ಲಿ ಯಾವ ಯಾವ ಬೆಳೆಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಎಂದು ರೈತರಿಗೆ ತಿಳಿದುಕೊಳ್ಳುವುದು ತುಂಬ ಪ್ರಮುಖ. ಈ ಸಸ್ಯ ಅಂಗಾಂಶ ಕೃಷಿ ವಿಧಾನದಿಂದ ಈವರೆಗೆ ಹಣ್ಣಿನ ಬೆಳೆಗಳಲ್ಲಿ ಬಾಳೆ, ದಾಳಿಂಬೆ, ಪಪ್ಪಾಯ, ಸೇಬು ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬಾಳೆಯಲ್ಲಿ ವಿವಿಧ ತಳಿಗಳಾದ ಪಚಬಾಳೆ, ಏಲಕ್ಕಿ ಬಾಳೆ, ವಿಲಿಯಮ್ಸ್, ರೋಬಸ್ಟಾ, ಗಿಡ್ಡ ಕ್ಯಾವೆಂಡಿಶ್ ಅಂದರೆ ಡ್ವಾರ್ಕ್ ಕ್ಯಾವೆಂಡಿಶ್ ಮುಂತಾದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಗೆಯೇ ಹೂವಿನ ಬೆಳೆಗಳಲ್ಲಿ ಆರ್ಕಿಡ್ಸ್, ಎಂಥೂರಿಯಮ್ಸ್, ಕ್ಯಾಲಾಲಿಲ್ಲಿ, ಕಾರ್ನೇಷನ್, ಜರ್ಬರ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಲಂಕಾರಿಕ ಗಿಡಗಳಲ್ಲಿ ಅಗ್ಲೋನೇಮಾ, ಡೈಫನ್ ಬೀಕಿಯಾಸ್, ಸಿಂಗೋನಿಯಮ್ಸ್, ಫಿಲೋಡೆಂಡ್ರಾನ್ಸ್, ಸ್ಪ್ಯಾಥಿಫಿಲಮ್ ಮುಂತಾದವುಗಳನ್ನು. ಹಾಗೆಯೇ ಸಾಂಬಾರು ಬೆಳೆಗಳಲ್ಲಿ ಯಾಲಕ್ಕಿ ಮತ್ತು ಕಾಫಿ, ಅರಣ್ಯ ಅಥವಾ ಟಿಂಬರ್ ಮರಗಳಲ್ಲಿ ತೇಗ, ಬಿದಿರು ಮುಂತಾದವು. ಹಾಗೆಯೇ ಹೊಲದ ವಾಣಿಜ್ಯ ಬೆಳೆಗಳಾದ ಆಲೂಗಡ್ಡೆ ಮತ್ತು ಕಬ್ಬಿನಲ್ಲಿಯೂ ಸಹ ಅಂಗಾಂಶ ಕೃಷಿ ವಿಧಾನದಿಂದ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇವು ಎಲ್ಲವೂ ಸಹ ವಾಣಿಜ್ಯ ಉತ್ಪಾದನೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅಂಗಾಂಶ ಕೃಷಿಯಿಂದ ತಯಾರಾಗುವ ಗಿಡಗಳಾಗಿವೆ.
0: ಸಸ್ಯ ಅಂಗಾಂಶ ಕೃಷಿಯ ಇಂದಿನ ಸ್ಥಿತಿಗತಿ ಬಗ್ಗೆ ತಿಳಿಸ್ಕೊಡಿ ಮಾಬಲೇಶ್ವರ್ ಅವರೇ.
1: ಈ ಸಸ್ಯ ಅಂಗಾಂಶ ಕೃಷಿ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 200 ಸಸ್ಯ ಅಂಗಾಂಶ ಕೃಷಿ ಪ್ರಯೋಗಾಲಯಗಳಿರುತ್ತವೆ. ಇವುಗಳಲ್ಲಿ ಸುಮಾರು 75-80 ಪ್ರಯೋಗಾಲಯಗಳನ್ನು NCS TCP ಅಂದರೆ ನ್ಯಾಷನಲ್ ಸರ್ಟಿಫಿಕೇಷನ್ ಸಿಸ್ಟಮ್ ಫಾರ್ ಟಿಶ್ಯೂ ಕಲ್ಚರ್ ರೇಜರ್ ಪ್ಲಾಂಟ್ಸ್ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಪ್ರಮಾಣೀಕರಿಸಲಾಗಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಯೋಗಾಲಯಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿವೆ. ಮೇಲಿನ ಎಲ್ಲ ಸಸ್ಯ ಅಂಗಾಂಶ ಪ್ರಯೋಗಾಲಯಗಳು ಪ್ರತಿ ವರ್ಷ ಸುಮಾರು 500 ಮಿಲಿಯನ್ ಗಿಡಗಳನ್ನು ಉತ್ಪಾದಿಸುತ್ತವೆ. ಇವುಗಳನ್ನು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸರಬರಾಜು ಮಾಡುತ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು ಬಾಳೆ, ಕಬ್ಬು, ಆಲೂಗಡ್ಡೆ, ಬಿದಿರು, ಸೇಬು ಹಾಗೂ ವಿವಿಧ ಬಗೆಯ ಅಲಂಕಾರಿಕ ಹಾಗೂ ಔಷಧೀಯ ಸಸ್ಯಗಳಲ್ಲಿ ಉತ್ಪಾದಿಸುತ್ತಾರೆ.
0: ತುಂಬ ಸಂತೋಷ ಮಾಬಲೇಶ್ವರ್ ಅವರೇ. ಈಗ ಬಾಳೆ ಬೆಳೆಯ ಸಸ್ಯ ಅಂಗಾಂಶ ಕೃಷಿಯ ಸಂಕ್ಷಿಪ್ತ ಮಾಹಿತಿ ತಿಳಿಸ್ಕೊಡಿ.
1: ನಾನು ಈಗ ಮೊದಲೇ ಹೇಳಿದಾಗೆ ಈ ಬಾಳೆ ಬೆಳೆಯ ಅಂಗಾಂಶ ಕೃಷಿ ಕುರಿತು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. 1990ರ ದಶಕದಿಂದ ಬಾಳೆ ಬೆಳೆಯ ಸಸ್ಯ ಅಂಗಾಂಶ ಕೃಷಿ ಗಿಡಗಳು ರೈತರಿಗೆ ಬಹಳ ವರದಾನವಾದವು. ಅಲ್ಲಿಯವರೆಗೆ ಬಾಳೆಗಡ್ಡೆಗಳನ್ನು ಹೊಲದಲ್ಲಿ ನೆಡುತ್ತಿದ್ದ ಕೃಷಿಕರು ಅಂಗಾಂಶ ಕೃಷಿ ಬಾಳೆ ಗಿಡಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲು ಪ್ರಾರಂಭಿಸಿದರು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಅಂಗಾಂಶ ಕೃಷಿ ಬಾಳೆ ಗಿಡಗಳ ಉತ್ಕೃಷ್ಟವಾದ ಗುಣಲಕ್ಷಣಗಳು. ಇವುಗಳಲ್ಲಿ ಪ್ರಮುಖವಾಗಿ ಉತ್ತಮ ಇಳುವರಿ, ಒಂದೇ ಕಾಲಕ್ಕೆ ಕಟಾವಿಗೆ ಬರುವುದು, ರೋಗಮುಕ್ತವಾದ ಬಾಳೆ ಗಿಡಗಳ ಲಭ್ಯತೆ ಹಾಗೂ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ರೈತರಲ್ಲಿ ಮೂಡಿದ ಅರಿವು. ಉದಾಹರಣೆಗೆ ಒಬ್ಬ ರೈತನು 1 ಎಕರೆ ಬಾಳೆ ಗಿಡಗಳನ್ನು ಗಡ್ಡೆ ಉಪಯೋಗಿಸಿ ಬೆಳೆದರೆ ಅವನಿಗೆ ಎಲ್ಲಾ ಗೊನೆಗಳು ಒಂದೇ ಸಮಯದಲ್ಲಿ ಕೊಯ್ಲಿಗೆ ಬರುವುದಿಲ್ಲ, ಹಾಗೆಯೇ ಗಡ್ಡೆಯಿಂದ ಹರಡುವ ರೋಗಗಳ ಮೇಲೆ ನಿಯಂತ್ರಣ ಇರುವುದಿಲ್ಲ. ಆದರೆ ಅದೇ ರೈತನು 1,000 ಅಂಗಾಂಶ ಕೃಷಿ ಬಾಳೆ ಗಿಡಗಳನ್ನು ಹಾಕಿದರೆ ಅವನಿಗೆ ಅವು ಯಾವಾಗ ಕೊಯ್ಲಿಗೆ ಬರುತ್ತವೆ ಎಂದು ನಿಖರವಾಗಿ ಹೇಳಬಹುದು ಹಾಗೂ ಉತ್ತಮ ಇಳುವರಿ ಪಡೆಯಬಹುದು.
0: ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಮಾಬಲೇಶ್ವರ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೆಳಗರೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಿಂಗವ್ವ ಎನ್ಕೋಟಿ ಹಾಗೂ ಸಂಗಡಿಗರಿಂದ ಕೆಲವು ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:30 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಕೆಡಪೋ ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು ಸಾಗರೋತ್ತರ ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಾರತೀಯ ಜವಳಿ ಉತ್ಪನ್ನಗಳನ್ನು ಹೆಚ್ಚಿನ ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ತಲುಪಿಸಲು ಸರ್ಕಾರ ಶ್ರಮಿಸುತ್ತಿದೆ. ಹೊಸ ರಫ್ತುದಾರರಿಗೆ ಮಾಹಿತಿ ನೀಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ವಿವಿಧ ದೇಶಗಳ ರಫ್ತು ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜವಳಿ ಉದ್ಯಮಿಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ

0: ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಪ್ರಮುಖ ವಲಯಗಳಲ್ಲಿ ಜವಳಿ ವಲಯವೂ ಒಂದಾಗಿದೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಈ ವಲಯದಲ್ಲಿ ಸುಮಾರು 5 ಕೋಟಿ ಜನರು ಉದ್ಯೋಗ ಪಡೆದಿದ್ದಾರೆ ಎಂದು ಸಚಿವ ಗಿರಿರಾಜ್ ಸಿಂಗ್ ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026ರ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಳಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡುವಂತೆ ಅವರು ಕರೆ ನೀಡಿದ್ದಾರೆ. ಕಳೆದ 1 ದಶಕದಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಅವರು ಉಲ್ಲೇಖಿಸಿದೆ. ಚೀತಾ ಯೋಜನೆಯ ಯಶಸ್ಸು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೆಂಡಾ ಮೃಗ, ನದಿ ಡಾಲ್ಫಿನ್ ಹಾಗೂ ಹಿಮಚಿರತೆಯಂತಹ ಪ್ರಭೇದಗಳ ಸಂರಕ್ಷಣೆ ಪ್ರಯತ್ನಗಳನ್ನು ಅವರು ಪ್ರಸ್ತಾಪಿಸಿದರು. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಮೂಲಕ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಜಾಗತಿಕ ಸಹಕಾರ ಉತ್ತೇಜಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಬ್ಬದ ಋತುವಿನಲ್ಲಿ ಹೆಚ್ಚುವರಿ ಸಕ್ಕರೆ ಸಂಗ್ರಹ ತಡೆಗಟ್ಟಲು ಆ ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ ಅಂತ್ಯದವರೆಗೆ ಜಾರಿಯಲ್ಲಿರಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ನಿಯಮಗಳಡಿ ಕೋಲ್ಕತ್ತಾ ಮತ್ತು ಅದರ ವಿಸ್ತೃತ ಮಹಾನಗರ ಪ್ರದೇಶಗಳು ಹಾಗೂ ಅಸ್ಸಾಂನಲ್ಲಿ ಸಕ್ಕರೆ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಶಸ್ತ್ರೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಲ್ಲರ ಸಾಮೂಹಿಕ ಉದ್ದೇಶವಾಗಬೇಕು ಎಂದು ಅವರು ಹೇಳಿದರು. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಂಬಂಧಕ್ಕೆ ಸಹಿ ಹಾಕುವುದು ಹಾಗೂ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ರಕ್ಷಣಾ ಪಡೆಗಳ 3 ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಣಕಾಸು ವ್ಯವಸ್ಥೆಗಳನ್ನು ಏಕೀಕರಿಸಿದರೆ ಸಂಪೂರ್ಣ ರಕ್ಷಣಾ ನಿರ್ವಹಣೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳ ನಡುವಿನ ಗಾಢವಾದ ಸ್ನೇಹ ಸಂಬಂಧವನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ವಿಶ್ವಾಸಾರ್ಹ ಪಾಲುದಾರನಾಗಿ ಭಾರತ ಯಾವಾಗಲೂ ಶ್ರೀಲಂಕಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವುದು ಈ ಉದ್ದೇಶವಾಗಿದೆ ಎಂದು ನಾಳಿನ ಗ್ರಾಮಸಭೆಗಳು ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನೆ ಆಂದೋಲನ 2026-27 ನಾಳೆ ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಆಯಾ ಗ್ರಾಮ ಪಂಚಾಯಿತಿಯ ಆಯವ್ಯಯ ಅಭಿವೃದ್ಧಿ ಯೋಜನೆ 2027-28 ತಯಾರಿಸಲಿವೆ. ಈ ಆಂದೋಲನ 2018 ನಡೆಯುತ್ತಿದ್ದು 2.5 ಲಕ್ಷಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಯೋಜನೆಗಳನ್ನು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ನಲ್ಲಿ ಸಲ್ಲಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ

ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತು ವರದಿಯಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಈಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗುತ್ತಿದ್ದಾರೆ. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಇಂದು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಸ್ವಚ್ಛತಾ ಚಟುವಟಿಕೆಗಳಿಗೆ ಪ್ರತಿಯೊಬ್ಬರೂ ಕನಿಷ್ಠ 30 ನಿಮಿಷ ಮೀಸಲಿಡುವಂತೆ ಕರೆ ನೀಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ. ಹರ್ಮನ್ ಪ್ರೀತ್ 2 ಗೋಲು ಗಳಿಸಿದರೆ ಸುಖಜೀತ್ ಸಿಂಗ್ ಮತ್ತು ಅಭಿಷೇಕ್ ತಲಾ 1 ಗೋಲು ಗಳಿಸಿದರು. ದಕ್ಷಿಣ ಕೊರಿಯಾ ಮತ್ತು ಮಲೇಷ್ಯಾ ನಡುವಿನ 2ನೇ ಸೆಮಿಫೈನಲ್ನಲ್ಲಿ ಗೆಲುವು ಸಾಧಿಸಿದ ತಂಡವನ್ನು ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಲಿದೆ. ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ನಿತೇಶ್ ಸಿವಾಚ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ಪುರುಷರ ಸ್ಕ್ವಾಷ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ಇದೇ ವೇಳೆ ಮಹಿಳೆಯರ ಸ್ಕ್ವಾಷ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಕೂಡ ಹಾಂಕಾಂಗ್ ವಿರುದ್ದ 1-2 ಅಂತರದಲ್ಲಿ ಸೋತು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 65ಕ್ಕೆ ತಲುಪಿದ್ದು, ಇದರಲ್ಲಿ 10 ಚಿನ್ನ, 23 ಬೆಳ್ಳಿ ಮತ್ತು 32 ಕಂಚಿನ ಪದಕಗಳು ಸೇರಿವೆ. ಪ್ರಸ್ತುತ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. 2027ರ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಗೆ ಪೂರಕವಾಗಿರಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ವರದಿ ತಿಳಿಸಿದೆ. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಪ್ರೀತಿಯಲ್ಲಿ ಇರೋ ಸುಖ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಜಿಂದಾಬಾದ್ ಚಿತ್ರದ ಗೀತೆಯನ್ನು ಚಿತ್ರ ಅವರ ಸ್ವರದಲ್ಲಿ ಇದುವರೆಗೆ ಕೇಳಿದ್ರಿ. ಈಗ ಕಾರ್ಯಕ್ರಮ ಕೊನೆಯ ಗೀತೆ ಕಾಂಚನ ಚಿತ್ರದ್ದು, ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅನುರಾಧ ಭಾಳ್.

0: ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನೀ ತಂದ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಮಾನಸ ವೀಣೆ ಚಿತ್ರದ ಎರಡು ಗೀತೆಗಳನ್ನು ಇದುವರೆಗೆ ಆಲಿಸಿದ್ರಿ. ಇನ್ನು ಮುಂದೆ ಕಿಟ್ಟುಪುಟ್ಟು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಜೆ ಯೇಸುದಾಸ್.

ಪುರುಷರ ಪಂಥ.

ಕರುಣೆ ಕುಟುಂಬದ ಕಣ್ಣು ಚಿತ್ರದ ಗೀತೆಯನ್ನು ಇದುವರೆಗೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಇವರ ಸ್ವರದಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಕಲಿಯುಗ ಚಿತ್ರದ್ದು, ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಮತ್ತು ಎಸ್ ಪಿ ಶೈಲಜಾ.

0: ಕೇಳಿದ್ರೆ ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
0: ಕೇಳುವರೆ ಈಗ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬನಾರಸಿ ಬಾಬು ಚಿತ್ರದ ಗೀತೆಯನ್ನು ಕೇಳಿ ಕಿಶೋರ್ ಕುಮಾರ್ ಅವರ ಸ್ವರದಲ್ಲಿ.
3: ಅಜಿ ಮೈನೆ ಕಹಾ ಆಪ್ ಯಹಾನ್ ಸೇ ಜಾನ್ನೆ ಕಾ ಕ್ಯಾ ಲೋ

0: सुनो ना,
1: बोलो ना।
0: अपने घर को छोड़ती जाऊं इतनी मैं।

ಕಲಾಕಾರ ಚಿತ್ರದ ಗೀತೆಯನ್ನು ಇದುವರೆಗೆ ಕಿಶೋರ್ ಕುಮಾರ್ ಮತ್ತು ಅನುರಾಧ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕಸಕ್ ಚಿತ್ರದ ಗೀತೆಯನ್ನು ಕೇಳಿ ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಇವರ ಸ್ವರದಲ್ಲಿ.

ಕೇಳಿದ್ರೆ ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಕೇಳಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಭದ್ರಾವತಿ, ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಎಚ್ ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ವಿದ್ಯಾ ಕಾರಂತ್.
2: ಕನ್ನಡ ಭಾರತಿ ಕಾರ್ಯಕ್ರಮ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಹಾಗೆಯೇ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಎಚ್ ಕೆ ಹಸೀನಾ ಅವರೊಂದಿಗೆ ಆತ್ಮೀಯ ಸಂವಾದ. ಕನ್ನಡ ಭಾರತಿ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಹಸೀನಾ ಅವರೇ ನಮಸ್ಕಾರ.
3: ನಮಸ್ಕಾರ.
2: ಹಾಗೆ ಹಸೀನಾ ಅವರೇ, ನನಗೆ ಒಂದು ಪ್ರಶ್ನೆ. ಇವಾಗ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ, ಹಾಗೆ ಕನ್ನಡ ಭಾರತಿ, ಇದೆರಡಕ್ಕೂ ಹೇಗೆ ತಳಕ ಹಾಕ್ತೀರಾ ನೀವು?
3: ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನ ಕೇಳುತ್ತಿರುವ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕನ್ನಡ ಮತ್ತು ಇತಿಹಾಸದ ಸಾಮ್ಯತೆಯನ್ನ ಗುರುತಿಸಬೇಕಾದ್ರೆ, ಈ ಕನ್ನಡ ಮತ್ತು ಇತಿಹಾಸ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನ ಬಿಟ್ಟು ಇನ್ನೊಂದು ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಶಾಸನಗಳ ಅಧ್ಯಯನ ಇರ್ಬೋದು, ಪ್ರಾಕ್ತನ ಶಾಸ್ತ್ರೀಯ ಅಧ್ಯಯನ ಇರ್ಬೋದು, ಯಾವುದೋ ಸಂಶೋಧನೆಗಳಿರ್ಬೋದು, ಭೂಗರ್ಭಶಾಸ್ತ್ರದ ಯಾವುದೋ ವಿಚಾರಗಳಿರ್ಬೋದು, ಇವು ಯಾವುದನ್ನೇ ಅಧ್ಯಯನ ಮಾಡಬೇಕಾದ್ರೂ ಮೊದಲು ನಮಗೆ ಇತಿಹಾಸ ಬೇಕು, ನಂತರ ಕನ್ನಡ ಬೇಕು. ಯಾಕಂದ್ರೆ ನಾವು ಸಾಹಿತ್ಯ ಇಲ್ಲದೆ, ಕನ್ನಡ ಸಾಹಿತ್ಯ ಇಲ್ಲದೆ ಇತಿಹಾಸದ ಯಾವ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಅಪೂರ್ಣ ಅಂತ ಅನ್ಸುತ್ತೆ, ಸಾಧ್ಯ ಆಗಲ್ಲ ಅಂತ. ಮತ್ತೆ ನನಗೆ ಕನ್ನಡ ಇತಿಹಾಸದ ವಿದ್ಯಾರ್ಥಿಯಾಗಿ ಕನ್ನಡಕ್ಕೆ ಹೇಗೆ ತಳಕು ಇರ್ಬೋದು ಅಂತ ಒಂದು ಪ್ರಶ್ನೆ ಮೂಡಿರ್ಬೋದು. ನನ್ನ ಬಾಲ್ಯದ ಕೆಲವು ನೆನಪುಗಳನ್ನ ನಾನು ಮಾಡ್ಕೊಳ್ಬೇಕಾಗತ್ತೆ.
2: ಖಂಡಿತ ಹಂಚ್ಕೊಳ್ಳಿ, ಖಂಡಿತ.
3: ಯಾಕೆ ಅಂದ್ರೆ ನಮ್ಮ ಬಾಲ್ಯ ತಾವೇ ಹೇಳ್ದ ಹಾಗೆ ತೀರ್ಥಹಳ್ಳಿ. ತೀರ್ಥಹಳ್ಳಿ ಊರೇ ಒಂಥರ ಮಲೆನಾಡು, ಮತ್ತೆ ಅಲ್ಲಿನ ಸಮುದಾಯದ ಭಾಗವಹಿಸುವಿಕೆ, ಸಾಮರಸ್ಯದ ಬದುಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ತೀರ್ಥಹಳ್ಳಿಯನ್ನ ನೆನ್ಪು ಮಾಡ್ಕೋತೀನಿ. ಯಾಕೆ ಅಂದ್ರೆ ಅಲ್ಲಿದ್ದಂತಹ ಒಂದು ಸಾಂಸ್ಕೃತಿಕ ಬದುಕು, ಸಾಮರಸ್ಯದ ಬದುಕು,
2: ಪರಿಸರ ಸುಂದರ,
3: ಅದೆಲ್ಲದಕ್ಕಿಂತ ಒಂದು ಸ್ವಚ್ಛ ಮನಸ್ಸುಗಳ ಒಂದು ಏನಂತ
2: ನಿರ್ಮಲ ಮನಸ್ಸಿನ ಜನಗಳ ಜೊತೆಗಿನ ಒಡನಾಟ ಸಾಹಿತ್ಯದ ರಚನೆಗೆ ಪ್ರೇರೇಪಣೆ ನೀಡ್ತು ಅಂತ ಹೇಳ್ಬಹುದು.
3: ಆಮೇಲೆ ಬಾಲ್ಯದಲ್ಲೆಲ್ಲ ನಮ್ಗೆ ಹೇಗಾಗ್ತಿತ್ತು, ಎಲ್ಲ ಊರವರು ಊರಿಗೊಂದು ಗಣಪತಿ ಇಡೋರು, ಈ ಕಡೆ ಎದುರುಗಡೆ ಬಂದ್ರೆ ನಮ್ಮ ಪ್ರತಿ ವರ್ಷಕ್ಕೆ ಒಂದ್ 8-10 ಹಬ್ಬಗಳು ಈ ತರ ಸಾರ್ವತ್ರಿಕವಾಗಿ ಆಚರಣೆ ಮಾಡೋ ಬರೋವು. ಗಣಪತಿ ಹಬ್ಬ ಇರ್ಬೋದು, ದಸರಾ, ದೀಪಾವಳಿ, ಆ ನಂತರ ಮೊಹರಂ ಹಬ್ಬ, ಕೊನೆಗೆ ಇವರು ಸಂಕ್ರಾಂತಿ ಟೈಮಲ್ಲೆಲ್ಲ ಹಾಗೆ, ಆ ನಂತರ ಸ್ವಾಮಿ ಅದು ನಮ್ಮನೆ ಎದುರುಗಡೆ ಆ ಪೆಂಡಲ್ ಇತ್ತು. ಚಿಕ್ಕವರೆಲ್ಲ ಇರ್ಬೇಕಾದ್ರೆ ನಮಗೆ ದಿನನಿತ್ಯ ಏನೋ ಒಂಥರ ಕುತೂಹಲ, ಖುಷಿಯ ವಾತಾವರಣ. ಆಮೇಲೆ ಭಕ್ತಿ ಪೂರ್ವಕವಾಗಿ ವರ್ಷಕ್ಕೊಂದ್ಸರಿ ಗಣಪತಿ ಹಬ್ಬ ಬಂದ್ರೆ, ಯಾವತ್ತು ನಮಗೆ ಶ್ರಾವಣ ಶುರುವಾಯ್ತು ಅಂದ್ರೆ ತುಂಬಾ ಖುಷಿ. ಯಾಕೆ ಅಂದ್ರೆ

0: ಎದುರುಗಡೆ ಮನೆಯವರೆಲ್ಲ ನಮ್ಮ ಕೊಂಕಣಿ ಅವರು ಇದ್ರು, ನಾಯಕರು ಇದ್ರು, ಅವರೆಲ್ಲ ಹೆಂಗಂದ್ರೆ ಒಂದೊಂದು ಹಬ್ಬವನ್ನ ಒಂದೊಂದು ವಿಶೇಷವಾಗಿ ಆಚರಣೆ
1: ಮಾಡಿದ್ರು. ಎಲ್ಲ ಸನಾತನ ಧರ್ಮ ಪಾಲಿಸೋರು ಇದ್ರು,
0: ಎಲ್ಲ ತರದವರು ಧಾರ್ಮಿಕವಾಗಿ ವಿವಿಧ ಆಚರಣೆಗಳಲ್ಲಿ ಇದ್ರಲ್ಲ. ಹಬ್ಬ ಶುರುವಾಯ್ತು ಅಂದ್ರೆ ಹಂಚ್ಕೋತಿದ್ರು. ಅವಾಗೆಲ್ಲ ಏನಂದ್ರೆ ಉಂಡೆ ಮಾಡಿದ್ರೆ ಒಂದು ಸಣ್ಣ ಪ್ರಸಾದ ಮಾಡಿದ್ರು, ನಾಲ್ಕು ಜನರಿಗೆ ಕೊಡುವಂತಹ ಒಂದು ವೈಶಿಷ್ಟ್ಯತೆ ಇತ್ತು. ಹಾಗಾಗಿ ಹಬ್ಬ ಹರಿದಿನಗಳ ಜೊತೆಗೆ ನಾವು ನಮ್ಮ ಇಡೀ ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕಿದ್ರಿಂದ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಓದ್ತಾ ಓದ್ತಾ ಕುವೆಂಪು ಅವರು ನಮ್ಗೆ ಸ್ವಲ್ಪ, ನಾವು 7ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲೆಲ್ಲ ಇದ್ದಾಗ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಅನ್ನೋದು, ಸಾಹಿತ್ಯ ಬರಿಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ. ನಮ್ಮಪ್ಪ 3ನೇ ಕ್ಲಾಸೇ ಓದಿದ್ದು, ಆದ್ರೆ ಇವತ್ವರೆಗೂ ಅವರಿಗೆ ಯಾವುದೋ, ಈಗ ಇಲ್ಲ ಅವರು, ಆದ್ರೆ ಅಂತ ದೊಡ್ಡ ಮೇಧಾವಿ ಅವರು. ಎಂತ ವಿಚಾರಗಳನ್ನ, ಎಂತ ಪುರಾಣದ ಕಥೆಗಳನ್ನ, ಯಾವ್ದ್ಯಾವ್ದು ಏನೇನ್ ಇರ್ತಿತ್ತು. ನಾನು ಹಂಗಾಗಿ ಇವತ್ತು ಧಾರ್ಮಿಕವಾಗಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ರೆ, ಎಲ್ಲ ಧರ್ಮದ ಎಲ್ಲಾ ಆಚರಣೆಗಳು ನನಗ್ ಗೊತ್ತು. ಕಾರಣ ನನ್ನಪ್ಪ, ನನ್ನಪ್ಪ ಎಲ್ಲಾ ಕಥೆಗಳು ಹೇಳೋದು. ಆಮೇಲೆ ನಾವು ಮಲಗ್ಬೇಕಾದ್ರೆ, ಮತ್ತೆ ಚಿಕ್ಕ ಮಕ್ಕಳು ಯಾರಾದ್ರೂ ಎದುರುಗಡೆ ಮನೆಯಲ್ಲೆಲ್ಲ ಇದ್ರೆ ಅವರಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ಬೇರೆ ಕಥೆಗಳು ಹೇಳೋದು, ಈ ತರ ಎಲ್ಲ ನಮಗೆಲ್ಲ ಕಥೆಗಳು ಗೊತ್ತು. ಇವತ್ತು ಪುರಾಣದ ಕಥೆಗಳಿರ್ಬೋದು, ರಾಮಾಯಣ ಮಹಾಭಾರತ, ಆಮೇಲೆ ಕ್ರಿಶ್ಚಿಯನ್ ಹಬ್ಬದ ಯಾಕೆ ಮೇರಿ ಕ್ರಿಸ್ಮಸ್ ಮಾಡ್ತಾರೆ, ಆಮೇಲೆ ನಮ್ಮ ಹಬ್ಬಗಳು ಮೊಹರಂ ಹಬ್ಬದಲ್ಲಿ ಯಾಕೆ ಅದನ್ನ ಎಲ್ಲರೂ ಭಾವೈಕ್ಯತೆಯಲ್ಲಿ ಮಾಡ್ತಾರೆ, ಬಕ್ರೀದ್ ಹಬ್ಬ, ಈ ತರ ಎಲ್ಲ ಹಬ್ಬಗಳ ಬಗ್ಗೆನು ನಮ್ಗೆ ಒಂದು ಜ್ಞಾನ ಅನ್ನೋದು ಹೇಗಾಗ್ತಿತ್ತು ನಮ್ಗೆ ಅವಾಗ ಈ ಸಾಹಿತ್ಯದ. ಹೌದು, ನೋಡ್ಬೇಕು ಏನು ಕುತೂಹಲ ಈ ತರ ಪ್ರಾರಂಭ ಆಗಿ.
1: ನೀವು ಪ್ರಾರಂಭದಲ್ಲಿ ಏನು ರಚನೆ ಮಾಡಿದ್ರಿ? ನೀವು ಒಬ್ಬ ಬರಹಗಾರ್ತಿ ಅಂತ ಒಂದ್ 4 ಜನ ಗೊತ್ತಾಯ್ತು ಅಂತ ಆದ್ರೆ ನೀವು ಏನನ್ನ ರಚನೆ ಮಾಡಿದ್ರಿ?
0: ಮೊದಲು ಶಾಲೆಗಳಲ್ಲಿ ಪ್ರಬಂಧಗಳನ್ನ ಬರಿತೀವಿ, ಹೆಚ್ಚಾಗಿ ಅದನ್ನೇ ಅಲ್ಲ ಶಾಲೆಗಳಲ್ಲಿ ಬರ್ಸೋದು, ಪ್ರಬಂಧಗಳು. ಆಮೇಲೆ ಕಥೆಗಳನ್ನ, ಸಣ್ಣ ಸಣ್ಣ ಕಥೆಗಳನ್ನ ಬರಿತಿದ್ವಿ. ಆಮೇಲೆ ನಾನು ಸ್ವಲ್ಪ ಬರಿಬೇಕು ಅಂತ ಅನ್ಕೊಂಡಾಗ ನಾನು ಲಲಿತ ಪ್ರಬಂಧಗಳನ್ನ, ಅಂದ್ರೆ ಚಿಕ್ಕ ಚಿಕ್ಕವು ನಮ್ ಘಟನೆಗಳನ್ನ, ನಾನು ಹಾಗಾಗಿ ನನ್ನ ಪುಸ್ತಕ ಗುಲಾಬಿ ಮತ್ತು
1: ಪ್ರಶಸ್ತಿ ಕೂಡ ಬಂದಿದೆ ಅದಕ್ಕೆ, ನಿಮಗೆ
0: ಅದ್ರಲ್ಲಿ ನಾನು ಅದೇ ಬರ್ದಿರೋದು, ನಮ್ಮ ಊರಿನ ನೆನಪು, ನನ್ನ ಬಾಲ್ಯದ ನೆನಪು, ನಾನು ಹೇಗೆ ಹಬ್ಬಗಳನ್ನ ಆಚರಿಸ್ತೀನಿ.
1: ಅದ್ರಲ್ಲಿ ಗುಲಾಬಿನ ಯಾವುದಕ್ಕೆ ನೀವು ಹೋಲಿಸಿದ್ದೀರಾ?
0: ಗುಲಾಬಿ ಮತ್ತು ಪ್ರೇಮ ಪತ್ರ ಅಂತೇಳಿ, ಅದ್ರಲ್ಲಿ ನಾವು ನಮ್ಮ ಆ ಯೌವನದ ಕಾಲಘಟ್ಟದ ಕೆಲವೊಂದು ಘಟನೆಗಳನ್ನ, ಈಗ ನಾವು ಹೆಣ್ಮಕ್ಳು, ನಮಗೆಲ್ಲ ರೀತಿ ನಮ್ಗೆ ಗೊತ್ತಿರುವಂತಹ ವಿಷಯಗಳನ್ನ ಎಲ್ಲ ರೀತಿಯಲ್ಲೂ ನಾವು ಹೊರಗಡೆ ತೋರ್ಪಡಿಸಕ್ ಆಗ್ತಿರ್ಲಿಲ್ಲ. ನಮ್ಗೆ ಆದಂತಹ ಕೆಲವೊಂದ್ ರೀತಿ
1: ನಿಬಂಧನೆಗಳಿರುತ್ತಲ್ಲ,
0: ಹಾಗಾಗಿ ಆ ತರದಲ್ಲಿ ನಾನು ಸ್ವಲ್ಪ ಅದು ಪ್ರೇಮದ ಮೂಲಕವಾಗಿ ನಮ್ಮ ಭಾವನೆಗಳನ್ನ ಅದರಲ್ಲಿ
1: ಅಭಿವ್ಯಕ್ತಿಪಡಿಸಿದ್ರಿ. ಹಾಗೆ ಒಲವಗಂಧ ಅಂತ ಹೇಳಿ ಒಂದು ಕವನ ಸಂಕಲನ ತಂದಿದ್ದೀರಾ, ಅದು ಅದ್ರ ಬಗ್ಗೆ ಮಾತಾಡ್ತೀರಾ?
0: ನಾನು ಅದರಲ್ಲಿ ಸುಮಾರು ಒಂದು 30 ಕವಿತೆಗಳಿದೆ ಎಲ್ಲದು, ಅಂದ್ರೆ ಅದ್ರಲ್ಲಿ ನಾನು ಅಂಬೇಡ್ಕರ್ ಕುರಿತು ಬರ್ದಿದ್ದೀನಿ, ಬಾಪು ಕುರಿತು ಬರ್ದಿದ್ದೀನಿ, ಹೆಣ್ಣಿನ ಕುರಿತು ಬರ್ದಿದ್ದೀನಿ.
1: ನಮಗೊಂಚೂರು ಕೇಳಿಸ್ಬೋದಾ?
0: ಹಾ, ನಾನು ಒಂದು ಕವಿತೆ ಹೇಳ್ತೀನಿ. ಸ್ವಲ್ಪ ಕೆಲವು ಕವಿತೆಗಳನ್ನ
1: ಸೂಫಿ ತತ್ವದಲ್ಲಿ ನೀವು
0: ತತ್ವದಲ್ಲಿ ಬರ್ದಿದ್ದೀನಿ ಕೆಲವು, ಎಲ್ಲ ನನ್ ಗಜಲ್ಲು ಹಾಗೆ ಸ್ವಲ್ಪ ಸೂಫಿಯಾನ ಗಜಲ್ಲೇ ಇತ್ತೀಚೆಗೆ ಬರಿತಿರೋದದು, ಆದ್ರೂ ಸೂಫಿಯಾನ ಗಜಲ್ ಬರ್ದಿರೋದು. ಇದು ಒಂದು ಕವಿತೆಯನ್ನ ಓದ್ತೀನಿ. ನಾನೊಂದು ಚಂದನದ ಮರ ಅಂತ ಇದ್ರದ್ದು ಶೀರ್ಷಿಕೆ. ಇನಿಯ ನಿನ್ನ ಸೇರಲೆಂದೇ ಚಂದನದ ಮರವಾದೆ, ಅದರ ಕೊರಡಾದೆ, ನಿನ್ನ ಮೈಯ ಘಮಕ್ಕೆ ಕಾರಣವಾದೆ. ಕಲ್ಲಿನ ಮೇಲೆ ಹನಿ ಹನಿ ನೀರ ಹಾಕಿ ತೇಯ್ದಷ್ಟು ಸುರುಳಿ ಸುರುಳಿಯಾಗಿ ಬಿಚ್ಚುಕೊಳ್ಳುವೆ ಇಷ್ಟಿಷ್ಟೇ ತಿಕ್ಕಿ ತೀಡಿದ ನನ್ನ ಮೈಯ ದರ್ಪಣ. ಉರುಳಿದವು ಋತುಗಳು ಅದೆಷ್ಟೋ, ಹೆಸರಿಗೆ ಮಾತ್ರ ಚಂದನದ ಮರವಾಗಿದ್ದ ನಾನು ಗಂಧದ ಪರಿಮಳದ ಗರ್ಭಧರಿಸಿದ್ದು ಮಾತ್ರ ನಿನಗಾಗಿಯೇ. ಕಾಡ ತಪ್ಪಲಿನಲ್ಲಿ ಮಳೆ ಬಿಸಿಲು ಗಾಳಿ ಉಂಡುಟ್ಟು ಬೆಳೆದ ಜೀವನನ್ನದು. ನಿನ್ನ ತೇಯ್ದ ಗಂಧವ ಬಳಸಬಹುದು ಇಂದು, ಹಾಕಿ ನೀರಿನ ಹನಿಯೊಂದನು. ನಿನ್ನೊಲುಮೆಯದು ಬರೀ ಮಾತಲ್ಲ ಬಿಡು, ಬಯಸಿ ಬಂದದ್ದು ನಿನ್ನನ್ನೇ. ಆದರೂ ಹುಚ್ಚು ಜನ ನಿನ್ನ ಸಂತನ ಗೋರಿಯ ಮೇಲೆ ನನ್ನನ್ನು ಸಿಂಪಡಿಸಿದರು. ಚಂದನದ ಕೊರಡಿಗೆ ಈಗ ಇಬ್ಬರು ಪ್ರೇಮಿಗಳು, ಈಗ ಹೇಳು ಯಾರನ್ನು ಪ್ರೇಮಿಸಲಿ, ನಿನ್ನನ್ನೋ

0: ಇಲ್ಲ ಗೋರಿಯೊಳಗಣ ಸಂತನನ್ನು. ಈ ತರದಲ್ಲಿ
1: ಇಲ್ಲ, ತುಂಬಾ ಅಪ್ಯಾಯವಾಗಿದೆ ಅದರಲ್ಲಿ ಬಳಕೆ ಆಗಿರುವಂತಹ ಪದಗಳು. ಹಾಗೆಯೇ ನಿಮ್ಮ ಒಂದು ಸ್ವಚ್ಛ ಕನ್ನಡ ಪದ ಬಳಕೆಗೆ ಏನು ಇದೇ ಸ್ವಚ್ಛ ಪರಿಸರ ಕಾರಣ ಆಯ್ತಾ ಹೇಗೆ?
0: ಇಲ್ಲ ಇಲ್ಲ, ಅಯ್ಯೋ ಅದು ಕನ್ನಡ ಬಳಕೆಗೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೆನ್ಪ್ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ, ನಮ್ಗೆ ಈಗ ನೋಡಿ, ನಮ್ಮ ಮಕ್ಕಳಿಗೆ ಎರಡನೇ ಸತಿ ನೀನು ದಿನಚರಿ ಬರಿ ಅಂದ್ರೆ ಅವ್ರು ಬರೆಯಲ್ಲ. ನಮ್ಮ ಬಾಲ್ಯದಲ್ಲಿ ಹೇಗಿತ್ತು, ನಮ್ಮ ವಾ ಅಕ್ಷರ ಇಲ್ಲ ಕ್ಷಾಜ್ಞ ಸರಿಯಾಗೋವರೆಗೂ ತಿದ್ಸೋರು, ತಿದ್ದಿ ತಿದ್ದಿ ತಿಡಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಶಿಲೆಗೆ ಎಷ್ಟು ಪೆಟ್ಟು ಬೀಳತ್ತೆ,
1: ಉಳಿ ಪೆಟ್ಟು ಬಿದ್ದಷ್ಟು ಅದು ಒಳ್ಳೆ ಮೂರ್ತಿಯಾಗಿ ಹೊರಬರುತ್ತೆ
0: ಅಂತ ನಾವು ಹಂಗೆ ಆಗ್ತಿದ್ವಿ. ನಮ್ಮ ಗುರುಗಳು ಬರ್ಸಿ ಬರ್ಸಿ ಬರ್ಸಿ, ಆಮೇಲೆ ತಪ್ಪಿಲ್ದಂಗೆ ಬರಿತೀನಿ, ಒಂದೇ ಒಂದ್ ಅಕ್ಷರ ನನ್ ಬಾಯಲ್ಲೂ ತಪ್ಪು ಹೇಳಲ್ಲ, ಬರವಣಿಗೆಯಲ್ಲೂ ನಾನ್ ಯಾವತ್ತೂ ತಪ್ಪು ಹೇಳಲ್ಲ. ಯಾಕಂದ್ರೆ ಅದು ನನ್ಗೆ ನಾನ್ ಮಾಡಿದ ದ್ರೋಹ ಅಂತ ನಾನ್ ಅನ್ಕೊಂಡಿರೋದು. ನಾನ್ ಕನ್ನಡವನ್ನ ಯಾವತ್ತೂ ತಪ್ಪು ಉಚ್ಚಾರಣೆ ಮಾಡಲ್ಲ, ಕನ್ನಡ ಅಕ್ಷರ ತಪ್ಪು ಬರೆಯಲ್ಲ.
1: ಅದಕ್ಕೆ ಹೇಳೋದಲ್ವಾ ಹಸೀನಾ ಅವರೇ, ಕನ್ನಡವನ್ನ ಬಳಸಿ ಕನ್ನಡ ಬೆಳೆಯುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ನಡ ಯಾವತ್ತೂ ನಶಿಸಿ ಹೋಗಲ್ಲ, ನಶ್ವರ ಆಗದೆ ಇರುವಂತದ್ದೊಂದು. ಹಾಗಾಗಿ ನಾವು ಬಳಸೋಣ ಅಂತ.
0: ಖಂಡಿತ ಬಳಸ್ಬೇಕು ನೋಡಿ, ಎಷ್ಟು ಮಾತಾಡ್ತೀವಲ್ಲ ಅಷ್ಟು ಬಳಕೆ ಆಗತ್ತೆ, ಎಷ್ಟು ಓದ್ತೀವಲ್ಲ ಅಷ್ಟು ಜ್ಞಾನ ಆಗತ್ತೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ
1: ಕಲ್ಪವೃಕ್ಷವಾಗತ್ತೆ ಅಂತ ಹೇಳಿದ್ರು. ಹಾಗೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವ್ರು ಹೇಳಿದ್ದಾರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಅಂತ ಹೇಳಿ ಅಲ್ವಾ. ಹಾಗೆ ಅದು ಒಂಥರ ಕನ್ನಡ ಅಂದ್ರೆ ಬೃಹತ್ ಶಕ್ತಿನೇ. ಹೌದು ಅಲ್ವಾ,
0: ಕವಿರಾಜ ಮಾರ್ಗಕರ ಹೇಳಿದ್ದಾರೆ ನೋಡಿ, ಪದನರಿತು ನುಡಿಯಲಂ ನುಡಿದುದ ನಡಿಯಲಂ ಮಾರ್ಫರ ನಾಡವರ್ಗಳ್ ಚದುರವ್ರ್ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳಿ ಅವ್ರು ಹೇಳ್ತಾರೆ.
1: ಕನ್ನಡಿಗರನ್ನ ಹೊಗಳಿದವರು ಅಷ್ಟು
0: ಚಂದ್ರರ್ ಅಂತ ಹೇಳ್ತಾರೆ,
1: ಅಂದ್ರೆ ಅಷ್ಟೊಂದು ಪಾಂಡಿತ್ಯ ಹೊಂದಿದವರು ಅಂದ್ರೆ ಈ ನೆಲದ ಮಣ್ಣೆ ಕನ್ನಡದ ಮಣ್ಣೆ ಆಗಿದೆ
0: ಅಂತ. ಕುರಿತು ಓದದೇನೆ ಕಾವ್ಯ ಪರಿಣಿತ ಮತಿಗಳಂತ ಏನು, ನಾನು ಅಷ್ಟೇ ಈಗ ಏನು ಓದಿಲ್ಲ ಅಂದ್ರು ಮಕ್ಳಿಗೆ ಏನಾದ್ರೂ ಹೇಳಿ ಬರೀತಾರವ್ರು. ಯಾಕಂದ್ರೆ ಅವರು ಅದಕ್ಕೆ ಪ್ರಾಣೇಶ್ ಹೇಳ್ತಾರಲ್ಲ, ನಿಮ್ ಕನ್ಸಿಂದ ಯಾವ ಭಾಷೆನೋ ಕನ್ಸು ಬೀಳೋ ಭಾಷೆನೇ
1: ಕನ್ನಡ.
0: ಹಾಗಾಗಿ ನಮ್ಗೆ ನಮ್ಮ ಟೀಚರ್ಸ್ನ, ನಾನು ನಮ್ಮ ಶಿಕ್ಷಕರನ್ನ ನೆನ್ಪ್ ಮಾಡ್ತೀನಿ. ಅವ್ರು ಬರೆಸ್ತಾ ಇದ್ರು, ದಿನಚರಿ ಬರೆಸ್ತಿದ್ರು. ಇವತ್ತು ನೋಡಿ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಅಂತ,
1: ಶಿಕ್ಷಣದಲ್ಲಿ ಕನ್ನಡದ ಪದ ಬಳಕೆ ಹೆಚ್ಚಾಗಿ ಬೇಕಾಗಿದೆ.
0: ನಮಗೆ ಅವಾಗ ಮೌಲ್ಯ ಶಿಕ್ಷಣ ಇರ್ಲಿಲ್ಲ, ಅವಿಭಕ್ತ ಕುಟುಂಬಗಳಿದ್ರು, ದೊಡ್ಡವರಿಗೆ ನಾವು ಹೇಗೆ ನಡ್ಕೋಬೇಕು, ಚಿಕ್ಕವ್ರನ್ನ ಹೇಗೆ ಕಾಪಾಡ್ಕೊಳ್ಬೇಕಂತ ನಮ್ಗೆ ಕುಟುಂಬಗಳಲ್ಲಿ ಗೊತ್ತಾಗ್ತಿತ್ತು. ಈಗ ಅದನ್ನೇ ನಾವು ಮೌಲ್ಯ ಶಿಕ್ಷಣದಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಕನ್ನಡ ಮಾತಾಡಕ್ಕೆ ನಮ್ ಶಿಕ್ಷಕರನ್ನ ನಾನು ಯಾವತ್ತು,
1: ನಮ್ಮ ಪ್ರೀತಿಯ ಭಾಷೆ ಕನ್ನಡ
0: ಖಂಡಿತ.
1: ಹಾಗೆ ಗುಲಾಬಿ ಮತ್ತು ಪ್ರೇಮ ಪತ್ರದ ಬಗ್ಗೆ ಮಾತಾಡಿದ್ವಿ, ಒಲವ ಗಂಧ ಆಯ್ತು. ಹಾಗೆ ನೀವು ಮುಸ್ಲಿಮರ ಹಬ್ಬ ಉರುಸುಗಳು ಅಂತ ಹೇಳಿದ್ರಲ್ಲ, ಅದು ಪ್ರಬಂಧ ಸಂಕಲನವನ್ನ ನೀವು ಕನ್ನಡ ಸಾರಸ್ವತ ಲೋಕಕ್ಕೆ ಅಂದ್ರೆ ಕನ್ನಡದಲ್ಲಿ ರಚಿಸಿದ್ರಿ. ಅಂದ್ರೆ ನಮ್ಮ ಆಚರಣೆ ಕೂಡ ಎಲ್ಲರಿಗೂ ಗೊತ್ತಾಗ್ಬೇಕು, ಏನಕ್ಕೆ ಮಾಡ್ತಾರೆ ಆಚರಣೆ ಅಂತೇಳಿ ಅಂತ ಹೇಳಿ ಅಲ್ವಾ.
0: ಇದು ನಾವು ವಿಶ್ವ ಭ್ರಾತೃತ್ವ ಕಲ್ಪನೆ ಅಂತ ಕರಿತೀವಿ. ನಮ್ಮ ಸೂಫಿಗಳು ಹೇಗೆ ಶರಣರು ಸಂತರು ಸೂಫಿಗಳು ಕನ್ನಡ ನಾಡಿನಲ್ಲಿ, ಅದಕ್ಕೆ ನಾನು ಅದರಲ್ಲೂ ಒಂದು ಕವಿತೆ ಬರೆದಿದ್ದೀನಿ, ಇನ್ನು ಕನ್ನಡ ನಾಡಿನಲ್ಲಿ ಯಾರ್ಯಾರಿದ್ದಾರೆ ಅಂತ. ಅದಕ್ಕೆ
1: ಅದನ್ನ ಹೇಳ್ತೀರಾ?
0: ಹಾ ಹೇಳ್ತೀನಿ. ಸೂಫಿಗಳು ನಮ್ಗೆ ವಿಶ್ವ ಭ್ರಾತೃತ್ವ ಕಲ್ಪನೆಯನ್ನ ತಂದ್ಕೊಟ್ರು. ಇದ್ರೂ ಆಧಾರದ ಮೇಲೆ ನಾವು ದರ್ಗಾ ಸಂಸ್ಕೃತಿಯನ್ನ ಇದ್ ಮಾಡ್ತೀವಿ. ಅಂದ್ರೆ ಸುನ್ನಿ ಸಂಪ್ರದಾಯದಲ್ಲಿ ದರ್ಗಾ ಸಂಸ್ಕೃತಿ ಒಂದೇ, ಯಾಕಂದ್ರೆ ಹಿರಿಕರನ್ನ ಗುರು ಪರಂಪರೆಯನ್ನ ಉಳಿಸ್ಕೊಳ್ಳೋದು ಅಂತೇಳಿ ಆ ಸಂದರ್ಭಕ್ಕೆ ನಮ್ಮ ಅದರಲ್ಲಿ ಏನಾಗತ್ತೆ ನಮ್ಮ ಉರುಸುಗಳು, ಇದು ಹೇಗೆ ನೀವೆಲ್ಲ ಉತ್ಸವಗಳನ್ನ ಆತರ ಎಲ್ಲ ಮಾಡ್ತಿರೋ ಹಾಗೆ ನಾವು ಆ ಇದಕ್ಕೆ ಸಂಬಂಧಪಟ್ಟಂತ
1: ಅಂದ್ರೆ ಸಭೆ ಕಾರ್ಯಕ್ರಮವಾಗಿ
0: ಮಾಡ್ತೀವಿ ಅದನ್ನ, ಗುರುಗಳನ್ನ ನೆನ್ಪ್ ಮಾಡ್ಕೊಳ್ಳೋದು. ಇದ್ರಿಂದ ನಮ್ಮ ವಿಶ್ವ ಭ್ರಾತೃತ್ವ ಕಲ್ಪನೆ, ನಾವೆಲ್ಲರೂ ಸಹೋದರರು, ಮಾನವರೆಲ್ಲರೂ ಸಹೋದರರು ಕಾನ್ಸೆಪ್ಟ್ ಅಲ್ಲಿ ಅದು ಆಗ್ಬೇಕು ಅಂತ ಒಂದು ಕವಿತೆ ಬರೆದಿದ್ದೀನಿ. ಅದ್ರ ಶೀರ್ಷಿಕೆ ಇಟ್ಟಿದ್ದೀನಿ ಅನ್ನ ದೇವರು ಕನ್ನಡ ಅಂತ. ಚೆಲುವೆ ಮೈವೆತ್ತಿ ನಿಂತ ಬದುಕಿದು ಕನ್ನಡ, ಗಂಧವೇ ಮಣ್ಣಾಗಿ ಅರಳಿದ ನಾಡಿದು ಕನ್ನಡ, ಸಿರಿ ಸಮೃದ್ಧತೆಯ ತವರಿನ ನೆಲವಿದು ಕನ್ನಡ, ದಾನ ಚಿಂತಾಮಣಿಯ ಹಣೆಯ ಮಣಿ ಇದು ಕನ್ನಡ, ಸೋಹಂ ಎನ್ನದೆ ದಾಸೋಹ ನಡೆಸಿದ ನೆಲ ಕನ್ನಡ, ಲಕ್ಷ ಲಕ್ಷ ಶರಣರ ಭಕ್ತಿಗೆ ಬೆಳಗಿದ ಕನ್ನಡ, ಹಾದಿ ಬೀದಿಯಲ್ಲಿ ಹಾಡಿದ ಸೂಫಿಗಳ ಮುಕ್ತಿಯ ಕನ್ನಡ, ಕುಲದ ಬಲೆ

0: ಬಿಡಿಸಿದ ದಾಸಶ್ರೇಷ್ಠರ ಕನ್ನಡ, ಪಂಪ ರನ್ನ ಪೊನ್ನ ಜಕಣರು ಬರೆದು ಕೆತ್ತಿದ ಕನ್ನಡ, ಆ ದಿಲ್ಶಾಹಿಯ ಸ್ತುತಿಯ ಗಣಪ ಸರಸ್ವತಿ ಸ್ತೋತ್ರ ಕನ್ನಡ, ಗೋವಿಂದ ಭಟ್ಟರು ಶರೀಫರ ಗುರು ಶಿಷ್ಯರ ನುಡಿ ಕನ್ನಡ, ಹಂಪೆಯ ಶಿಲೆಯಲ್ಲಿ ಮೂಡಿದ ಕಲೆ ಕನ್ನಡ, ಕುಮಾರವ್ಯಾಸ ಗದುಗಿನ ನಾರಾಯಣರ ಭಾರತ ಕನ್ನಡ, ಕೋಟಿ ಚೆನ್ನಯ್ಯರ ಹೊನ್ನಿನ ಕಥೆಯ ಕನ್ನಡ, ಸಿದ್ದಪ್ಪ ರಾಚಪ್ಪಾಜಿಯ ಮಂಟೇದನ ಧರೆಗೆ ದೊಡ್ಡದು ಕನ್ನಡ, ದತ್ತಾತ್ರೇಯ ಬಾಬಾ ಬುಡನ್ರ ಸೌಹಾರ್ದ ಕನ್ನಡ, ಬಪ್ಪ ಬ್ಯಾರಿಯ ಒಪ್ಪ ಕಡಲಿನ ಕನ್ನಡ, ಬಿಳಗಿರಿ ರಂಗಯ್ಯನ ಮೇಲುಕೋಟೆ ಚೆಲುವಯ್ಯನ ಚೆಲುವು ನಮ್ಮ ಕನ್ನಡ, ಕೆಚ್ಚೆದೆಯ ಕಿತ್ತೂರು ಬೆಳವಡಿಯ ಬೆಂಕಿ ಗುಡೆ ಕೋಟೆಯ ಗುಡುಗಿನ ಕನ್ನಡ, ಮೈಸೂರು ಹುಲಿಯ ಅಂತಃಕರಣದ ಒಡೆಯರ ವೀರ ಕೊಡವರ ಕನ್ನಡ, ಹಡಗಲಿ ಹೂವಿನ ಮಂಡ್ಯದ ಕಬ್ಬಿನ ಸಿಹಿ ಸವಿ ಕನ್ನಡ, ಕುಮಾರರಾಮನ ಕಂಠೀರವ ದೇವರಾಯನ ಜಗದಗಲದ ಕನ್ನಡ, ಚಿನ್ನದ ಖನಿಯ ಅದಿರಿನ ಗಣಿಯ ಮಾತಿನ ಗಿಣಿಯ ಕನ್ನಡ, ಹಡಪದ ಅಪ್ಪಣ್ಣನ ಅಣ್ಣ ಬಸವಣ್ಣನ ಅಕ್ಕಳ ಕಾಯಕದ ಕನ್ನಡ, ಜೋಗದ ಯಾಣದ ಐಹೊಳೆ ಬಸದಿಯ ಹಳೆಯದಾಗದ ಬೀಡು ಕನ್ನಡ, ಚಾಮುಂಡಿ ಚೌಡೇಶ್ವರಿ ಬನಶಂಕರಿ ಹುಲಿಗವ್ವ ಎಲ್ಲಮ್ಮರ ಪವಾಡರ ಕನ್ನಡ, ಕಾರ್ತಿಕೇಯ ವಿರೂಪಾಕ್ಷ ಗವಿಗಂಗಾಧರ ಮಂಜುನಾಥನ ನೆಲವಿದು ಕನ್ನಡ, ಮಾಂಕಳಮ್ಮ ಮಂಚಲಮ್ಮ ಅಣ್ಣಮ್ಮರ ಕರಗದ ಸ್ವರ್ಗ ಇದು ಕನ್ನಡ, ತೊಗರಿ ಸಜ್ಜೆ ಕುಸುಬಿ ಭತ್ತ ಜೋಳ ರಾಶಿಯ ಅನ್ನದೇವರು ನನ್ನ ಈ ಕನ್ನಡ, ಅನ್ನದೇವರು ನನ್ನ ಈ ಕನ್ನಡ.
1: ವಾಹ್ ವಾಹ್ ಅಂತ ಹೇಳ್ಬೋದು. ಕನ್ನಡ ಕನ್ನಡ ಹಾಸವಿ ಕನ್ನಡ ಅಲ್ವಾ, ಅದು ಇಲ್ಲಿ ವ್ಯಕ್ತವಾಗ್ತಾ ಇದೆ ನಿಮ್ಮ ಕನ್ನಡ ಪ್ರೀತಿ. ಹಾಗೆ ನೀವು ನವ ಸಾಕ್ಷರ ಕೈಪಿಡಿ ಅಂತ ಹೇಳಿ ಬರ್ತಿದ್ದೀರ ಅಲ್ವಾ, ಇದನ್ನ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ನಿಮಗೆ?
0: ನಾನು ಮೊದಲು ಒಂದು 10 ವರ್ಷ ಸಾಕ್ಷರತಾ ಇಲಾಖೆ ಅಂತ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಗಷ್ಟೇ ಈ ಸಾಕ್ಷರತಾ ಕಾರ್ಯಕ್ರಮಗಳು 2000 ಮುಂದುವರೆದು ಪ್ರಚಲಿತಕ್ಕೆ ಬಂದಿತ್ತು. ವಯಸ್ಕ ಶಿಕ್ಷಣ ಶಾಲೆಗಳು ಪ್ರಾರಂಭ ಆಗಿತ್ತು. ಆಗ ಈ ನಿರಂತರ ಶಿಕ್ಷಣ ಸಾಕ್ಷರತಾ ಕಾರ್ಯಕ್ರಮಗಳು ಬೆಳವಣಿಗೆ ಆಗಿತ್ತು. ನಾನು ಸಾಕ್ಷರತಾ ಅಭಿಯಾನದಲ್ಲಿ ಇದ್ದೆ. ಸುಮಾರು ಒಂದು 10-15 ವರ್ಷ ಈ ರಾತ್ರಿ ಶಾಲೆಗಳು ಅಲ್ಲೆಲ್ಲ ಓದಿಸೋದು, ಅವರಿಗೆ ಅಕ್ಷರಾಭ್ಯಾಸ ಮಾಡಿಸೋದು, ವಯಸ್ಕರ ಶಿಕ್ಷಣ ಅವ್ರಿಗೆ ತರಬೇತಿ ಕೊಡೋದು. ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಆಗಿದೆ, ಹಾಗಾಗಿ ಅವರಲ್ಲಿ ನಾವು ರಾಜ್ಯ ಸಂಪನ್ಮೂಲ ಕೇಂದ್ರ ಅಂತ ಮೈಸೂರಲ್ಲಿದೆ, ಅವರು ಈ ತರ ನವಸಾಕ್ಷರರ ಕೈಪಿಡಿಗಳನ್ನ ಬರೆಸ್ತಾ ಇದ್ರು. ಜೀವನ ಅನ್ನುವಂತಹ ಒಂದು ಕೈಪಿಡಿ, ಅನಂತರ ತಲಾಖ್ ಅನ್ನುವಂತಹ ಒಂದು ಕೈಪಿಡಿ, ಈ ತರ ಎಲ್ಲ. ಆಮೇಲೆ ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್ ಬಂತು, ಅವರಿಗೆ ತರಬೇತಿಗಳನ್ನ ಕೊಡಕ್ಕೆ.
1: ಅಕ್ಷರ ಅರಿವು ಮತ್ತು ಮಹಿಳೆ ಅಂತ ಹೇಳಿ
0: ಆ ಕಾನ್ಸೆಪ್ಟ್ ಅಲ್ಲೇ ನಾನು
1: ಹೆಣ್ಮಕ್ಳಿಗೆ ಕೂಡ ಅಕ್ಷರದ ಅರಿವು ಇರಬೇಕು ಅಂತ ಹೇಳಿ. ನೀವು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹಗಲೊತ್ತು, ರಾತ್ರಿ ಹೊತ್ತು ನೀವು ಶಿಕ್ಷಣ ಕೊಡ್ತಾ ಇರ್ಬೇಕು.
0: ಯಾಕಂದ್ರೆ ಆ ತಾಯಿಯಂದ್ರು ಅಕ್ಷರ ಕಲ್ತ್ರೆ ಮಾತ್ರ ತನ್ನ ಮಕ್ಕಳಿಗೆ ಅಕ್ಷರದ ಒಂದು ಮಹತ್ವ ತಿಳಿಸಕ್ಕೆ ಸಾಧ್ಯ. ನೀವು ಗಮನಿಸಿರ್ಬೋದು,
1: ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ
0: ಹೇಳ್ತೀವಲ್ಲ, ನೀವು ಗಮನಿಸಿರ್ಬೋದು ಇತ್ತೀಚೆಗೆ ತಾಯಿ ಕೂಲಿ ಮಾಡ್ತಿದ್ರು, ತನ್ನ ಮಗ ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ ಬಯಸ್ತಾರೆ, ಮಗಳು ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ. ಯಾಕೆ ಅಂತಂದ್ರೆ ಶಿಕ್ಷಣದ ಮಹತ್ವ,
1: ಉತ್ತಮ ಶಿಕ್ಷಣ ಕೊಡ್ಬೇಕು ಮಗುಗೆ ಅನ್ನೋದು. ಅಂದ್ರೆ ಶಿಕ್ಷಣ ಮಹತ್ವ ನೀವು ಹೇಳಿದಾಗೆ ಗೊತ್ತಾಗ್ಬೇಕು.
0: ಗೊತ್ತಾಗಕ್ಕೆ ತಾಯಿಯಂದ್ರಿಗೆ ನಾವು ಮೊದ್ಲು ಶಿಕ್ಷಿತರನ್ನಾಗಿ ಮಾಡ್ಬೇಕು. ಒಂದ್ ತಾಯಿ ಶಿಕ್ಷಣ ಕಲ್ತ್ರೆ ಮಕ್ಕಳಿಗೆ ನಾವು ಶಾಲೆಗಳಲ್ಲಿ ಕಳಿಸ್ಬೇಕು. ಶಾಲೆ ಬಿಡುವವರ ಸಂಖ್ಯೆ ಕಡಿಮೆ ಆಯ್ತು. ತಾಯಿಯಂದ್ರು ಯಾವಾಗ ವಿದ್ಯಾಭ್ಯಾಸ ಪಡ್ಕೊಂಡ್ರು ಅವರಿಗೆ ಇದ್ರ ಕುರಿತು ಅರಿವು ಬಂತು, ಮಕ್ಕಳನ್ನ ಅವರೇ ಎಳ್ಕೊಂಡು ಹೋಗಿ ಕೂರಿಸ್ತಿದ್ರು.
1: ಅಂದ್ರೆ ಮನೆ ಜವಾಬ್ದಾರಿನ ಆಗ ವಿಂಗಡನೆ ಮಾಡ್ಕೊಳ್ತಾ ಇದ್ರು, ಆದ್ರೆ ಆ ಬಳಿಕ ಅವರೇ ತಗೊಂಡು ಮಕ್ಕಳನ್ನ ಶಾಲೆಯತ್ತ ಕೊಂಡೊಯ್ದ್ರು.
0: ಅಂದ್ರೆ 14 ವರ್ಷದಿನ ಒಳಗಿನ ಮಕ್ಕಳಿಗೆ ಕೆಲ್ಸಕ್ಕೆಲ್ಲ ಹಿಂದೆ 10 ರೂಪಾಯಿ ತಂದ್ರೆ ಸಾಕು, ಅವನು ಅಕ್ಕಿ ಮಾರಿನೋ ಕಡಲೆಕಾಯಿ ಮಾರಿನೋ ಹೋಟ್ಲಲ್ಲಿ ಸೇರ್ಕೊಂಡು ಖುಷಿ ಪಡೋರು, ಹೋಗ್ಲಿ ಮಗ ಅಂತ. ಯಾವಾಗ ತಾಯಂದ್ರಿಗೆ ಶಿಕ್ಷಣದ ಅರಿವು ಬಂತು ಅವರು 10 ರೂಪಾಯಿಗೆ ಆಸೆ ಪಟ್ಟಿಲ್ಲ. ಮುಂದೆ ಅವನು ಓದಿ ಒಳ್ಳೆ ಯಾವುದೋ ಉದ್ಯೋಗಕ್ಕೆ ಸೇರ್ಲಿ ಅಥವಾ ದುಶ್ಚಟಗಳಿಂದ ದೂರ ಆಗ್ಲಿ, ನನ್ನ ಮಕ್ಕಳು ಒಳ್ಳೆ ಒಂದು ನಾಗರಿಕರಾಗ್ಲಿ ಅಂತ ತಾಯಿ ಹಾಗೆ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಹಾಗಾಗಿನೇ ನಾವು
1: ಸಾಕ್ಷರ. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಸಾಮರಸ್ಯ ತಾಣಗಳು
0: ಅದು ಬರೆದಿದ್ದೀನಿ. ಅದು ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಗೊಂದು ಅಸೈನ್ಮೆಂಟ್ ಸಿಕ್ಕಿತ್ತು.

0: ಹಿಂಗೆ ಎಲ್ಲಾ ಕಡೆದು ಇಡೀ
1: ಕರ್ನಾಟಕ ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿರುತ್ತೆ ಅದು.
0: ಕೇಂದ್ರವಾಗಿ ಶಿವಮೊಗ್ಗದ ಜಿಲ್ಲೆಯ ಸಾಮರಸ್ಯದ ತಾಣಗಳು ಅಂತ ಎಲ್ಲಾ ಊರುಗಳಲ್ಲಿ ಇರುವಂತಹ ದರ್ಗಾಗಳು, ಇರುವಂತಹ ಕ್ರಿಶ್ಚಿಯನ್ ಮಿಷಿನರೀಸ್ಗಳು, ಆ ನಂತರ ದೇವಾಲಯಗಳು ಎಲ್ಲವನ್ನ ಸೇರಿ ಒಂದು ಅದನ್ನ ಸಾಮರಸ್ಯದ ತಾಣಗಳು ಅಂತ ಬರೆದಿದ್ದೀವಿ. ಅದರಲ್ಲಿ ಭದ್ರಾವತಿ ಆಕಾಶವಾಣಿ ಇಲ್ಲಿ ಇರಕ್ ಹೋಗಿ ಭದ್ರಾವತಿ ಒಂಚೂರು ರೆಫರ್ ಮಾಡ್ತೀನಿ. ಇಲ್ಲಿ ನಾವು ವಸಾಹತು ಕಾಲದಲ್ಲಿ ಭದ್ರಾವತಿಯಲ್ಲೇ ಈ ಕಾಲೋನಿಗಳ ಒಂದು ಅಂದ್ರೆ ಸಾಮರಸ್ಯ ಅಂತ ಬಂತಲ್ಲ, ಸಾಮರಸ್ಯದ ಬದುಕಿಗೆ
1: ಓಣಿಗಳು ಇರ್ತಾ ಇತ್ತು, ಒಂದು ಜಾಗ ಸಮುದಾಯ ಕೇಂದ್ರಗಳು. ಹೇಗೆ
0: ಅಂತಂದ್ರೆ ಬ್ರಿಟಿಷರು ಇಲ್ಲಿ ಬಂದಾಗ ವಸಾಹತು ಶಾಹಿ ಬಂತಲ್ಲ, ಆ ಕಾನ್ಸೆಪ್ಟ್ ಗೆ ನಮ್ಮಲ್ಲಿ ಎಂ ಪಿ ಎಂ ಮತ್ತೆ ಇಲ್ಲಿ
1: ಎಂ ಪಿ ಎಂ
0: ಫ್ಯಾಕ್ಟರಿಗಳು ಓಪನ್ ಆಯ್ತಲ್ಲ, ಆ ಕಾಲದಲ್ಲಿ ಈ ವಸಾಹತು ಅಂದ್ರೆ ಎಲ್ಲರೂ ಜಾತಿ ಧರ್ಮದ ಯಾವ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಬದುಕದು ಮೊದಲು ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ನಮ್ಮ ಭದ್ರಾವತಿಯಲ್ಲಿ. ಹಾಗಾಗಿ ನಾನು ಭದ್ರಾವತಿಯನ್ನ ಅದನ್ನ ವಸಾಹತು ಅಂದ್ರೆ ಒಂದು ಸಾಮರಸ್ಯದ ಬದುಕನ್ನ ಕಂಡುಕೊಂಡಿದ್ದು ಭದ್ರಾವತಿಯಲ್ಲಿ. ಅದಕ್ಕೆ ಯಾಕೆ ಅಂದ್ರೆ ಕಾಲೋನಿ
1: ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನು
0: ಭದ್ರಾವತಿಯಲ್ಲಿ ಬಂತು. ಅದಕ್ಕೆ ನಾನು ಎಲ್ಲೋ ಒಂದ್ ಕಡೆ ರೆಫರ್ ಮಾಡಿದೀನಿ ಅದು. ಈ ಸಾಮರಸ್ಯದ ಬದುಕಿಗೆ ಜನ ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ ಮಾನವರೆಲ್ಲರೂ ಸಹೋದರ,
1: ಮಾನವರೆಲ್ಲರೂ ಸಮಾನರು ಜಗದಿ ಅಲ್ವಾ, ಹೀನ ಕುಲದ ಮನಸ್ಸನ್ನ ಬಿಡಿ ಅಂತ ಹೇಳಿದಾಗೆ
0: ಆ ತರದಲ್ಲಿ ನಾವು ಮಾನವರೆಲ್ಲ ಸಹೋದರರು, ವಿಶ್ವ ಭ್ರಾತೃತ್ವ ಕಲ್ಪನೆಯ ಒಂದು ತತ್ವದಲ್ಲಿ ಈ ಎಲ್ಲರೂ ಸಮಾನವಾಗಿ ಬದುಕಿದ್ದು ಮೊದಲಿಗೆ ಈ ಕಾಲೋನಿಗಳಲ್ಲಿ. ಕಾಲೋನಿಗಳು ಪ್ರಾರಂಭ ಆಗಿದ್ದು ವಸಾಹತು ಶಾಹಿ ಕಾಲದಲ್ಲಿ. ಇಲ್ದಿದ್ರೆ ಹಿಂದೆಲ್ಲ ಏನಿತ್ತು ಹೇಳ್ರಿ, ಏರಿಯಾಗಳು ಬೇರೆ ಬೇರೆ ಇತ್ತು,
1: ಅವ್ರದೇ ಒಂದೇ ಪ್ರತ್ಯೇಕವಾಗಿರೋ
0: ಪ್ರತ್ಯೇಕ
1: ಆಚರಣೆ ಮಾಡುವಂತ ಜನಗಳ ಗುಂಪು ಬೇರೆಯಾಗಿ ಬದುಕ್ತಾ ಇದ್ರು.
0: ಇಲ್ಲಿ ಹಾಗಿಲ್ಲ, ಕಾಲೋನಿಗಳಲ್ಲಿ ಎಲ್ರು ಯಾರು ಆಫೀಸರ್ಸ್ ಇದ್ರಲ್ಲಿ ಬೇರೆ ಬೇರೆಯವರು ಕಾರಕುನ್ರಿದ್ರು, ಬೇರೆ ಯಾವುದೇ ಇದ್ರಲ್ಲಿ ಇದ್ರು ಅವರು ಕಾಲೋನಿಗಳಲ್ಲಿ ಇರ್ತಿದ್ರು.
1: ಹಾಗೆ ನೀವು ದೇಶಭಕ್ತಿ ಗೀತೆ ಎಲ್ಲ ಹೇಳ್ಕೊಡ್ತಾ ಇದ್ರಿ ಅಂತ ಹೇಳಿದ್ರಿ, ನಿಮ್ ಬಾಯಲ್ಲಿ ಒಂದು ದೇಶಭಕ್ತಿ ಗೀತೆ ಕೇಳ್ಬೇಕಲ್ಲ
0: ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಚಿಕ್ಕ ಮಕ್ಕಳಿಗೆ ಕನ್ನಡದ ಒಂದು
1: ಮೌಲ್ಯ ತಿಳಿಸ್ಕೊಡ್ಬೇಕು.
0: ಮತ್ತೆ ನಾವು ಬೇರೆ ಯಾವುದೇ ಡಿಗ್ರಿಗಳನ್ನ ಪಡ್ಕೊಳ್ಳಿ, ಅದು ಫಸ್ಟ್ ನಮಗೆ ಕನ್ನಡ ಬೇಕು, ಕನ್ನಡವನ್ನ ಮಾತಾಡ್ಬೇಕು, ಕನ್ನಡವನ್ನ ಪ್ರೀತಿಸ್ಬೇಕು. ನಾವು ಯಾವುದೇ ಜಾತಿ ಧರ್ಮದವರು ಇರಲಿ, ನಮ್ಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ನಾನು ಅದಕ್ಕೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆಲ್ಲ ಈ ದೇಶಭಕ್ತಿ ಗೀತೆಗಳನ್ನ ಹೇಳ್ಕೊಡ್ತೀನಿ. ಅಲ್ಲೆಲ್ಲ ಬೇಸಿಗೆ ಶಿಬಿರಗಳ ಹೋಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ
1: ಅಂದ್ರೆ ನಿಮಗೆ ಅಷ್ಟು ಆಸಕ್ತಿ ಮಕ್ಕಳ ಮೂಲಕ ಅಂದ್ರೆ ನಮ್ಮ ಮುಂದಿನ ಪ್ರಜೆಗಳು.
0: ಯಾಕಂದ್ರೆ ಸಂಶೋಧನೆಗಳು ಹೇಳ್ತಾವಲ್ಲ, 7 ವರ್ಷದವರೆಗೆ ಮಗುವನ್ನ ಅಪ್ಪುಗೆಯಲ್ಲಿ, ತಂದೆ ತಾಯಿ ಅಜ್ಜ ಅಜ್ಜಿ ಅಪ್ಪುಗೆಯಲ್ಲಿ ಬೆಳೆದ್ರೆ 70 ವರ್ಷದವರೆಗೂ ಅವನು ಒಳ್ಳೆ ನಾಗರಿಕನಾಗ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ. ಯಾಕಂತಂದ್ರೆ ಅವನಿಗೆ ಆ ಒಂದು ರಕ್ಷೆ ಇದೆ ಅಂತ. ಅವನು 7 ವರ್ಷದ ತನಕ ಅಷ್ಟೇ, ಆಮೇಲೆ ಅಪ್ಕೋಬೇಕಾಗಿಲ್ಲ. ಆ 7 ವರ್ಷದೊಳಗೆ ಬ್ರೈನ್ ನಾನ್ ಸೇಫ್ ಅಂತ ತಿಳ್ಕೊಂಡ್ಬಿಟ್ಟು,
1: ಆ ಒಂದು ಆಪ್ಯಾಯತೆಯನ್ನು ನಾವು ಕೊಟ್ರೆ ಆ ಬಳಿಕ ಅವರು ಸಮಾಜಕ್ಕೆ ಬೇಕಾದ ಮಗು ಆಗ್ತಾರೆ.
0: ಚಿಕ್ಕ ಮಕ್ಕಳಿಗೆ ನಾವು ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡ್ಬಿಟ್ರೆ ತನ್ನಿಂದ ಆಮೇಲೆ ಕಲಿತವೆ ಅಂತ ನಾ ದೇಶಭಕ್ತಿ ಗೀತೆ ಮಕ್ಕಳಿಗೆ ತುಂಬಾ ಕಡೆ ಕಲಿಸ್ತೀನಿ. ಒಂದ್ ಹಾಡು ಹೇಳ್ತೀನಿ, ನಂಗೆ ತುಂಬಾ ಬಹಳಷ್ಟು ಹಾಡುಗಳನ್ನ ಹೇಳ್ತೀನಿ. ಒಂದ್ ಚಿಕ್ಕದಾದಂತದ್ದು ಇಲ್ಲಿ ಹೇಳ್ತೀನಿ.

0: ಅದ್ಭುತವಾಗಿತ್ತು. ಹಾಗೆ ಹಸೀನಾ ಅವರೇ, ನೀವು ವಚನಕಾರರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರಿ, ಅಂದ್ರೆ
1: ವಚನ ನಿರ್ವಚನ ಮಾಡ್ತೀನಿ,
0: ವಚನ ನಿರ್ವಚನ ಮಾಡ್ತಾ ಇದ್ರ, ಅದನ್ನ ನೀವು ಹೇಗೆ ಆಸಕ್ತಿ ಹೇಗೆ ಬಂತು ಮತ್ತೆ ಅದನ್ನ ನೀವು ಮಾಡ್ತೀರಾ ಈಗ ಸ್ವಲ್ಪ?
1: ಸಾಹಿತ್ಯದ ಒಲವು ಅಂದಾಗ ನಾವು ನೋಡ್ತೀವಲ್ಲ ಹಳೆಗನ್ನಡ ಕಾಲದ ಸಾಹಿತ್ಯ, ನವೋದಯ, ನವ್ಯ, ಆನಂತರ ವಚನ ಸಾಹಿತ್ಯದ ಕಾಲ, ಇತ್ತೀಚೆಗೆ ಮಹಿಳಾ ಸಂವೇದನೆ, ಮುಸ್ಲಿಂ ಸಂವೇದನೆ, ಈಗ ಬರ್ತಾ ಇರೋದು ತೃತೀಯ ಲಿಂಗಿಗಳ ಸಂವೇದನೆ. ಹಾಗೆ ಕಾಲ ಕಾಲಕ್ಕೆ ಈಗ ನಾವು ಜೆನ್ಜಿ ನೋಡಿ ಇನ್ನು ವಿದ್ಯಾರ್ಥಿ ಸಂವೇದನೆ ಅದು ಬರ್ಬೋದು, ಯಾಕಂದ್ರೆ ಕಾಲ ಕಾಲಕ್ಕೆ ಸಾಂದರ್ಭಿಕವಾಗಿ ಯಾವ್ಯಾವ
0: ಬದಲಾವಣೆ ಅಳವಡಿಸ್ಕೊಳ್ತಾ ಹೋಗ್ತೀವಿ,
1: ಅದ್ರಲ್ಲಿ ಸಾಹಿತ್ಯನೂ ಹಂಗೆ ಬೆಳವಣಿಗೆ ಆಗತ್ತೆ. ಅದೇ ನಾವು ಹಿಂದೆ ನೋಡಿದ್ರೆ ದಲಿತ ಬಂಡಾಯ ಇವೆಲ್ಲವನ್ನ ಗುರುತಿಸ್ತೀವಲ್ಲ, ಹಾಗೆ ನನಗೆ ಸ್ವಲ್ಪ ವಚನ ಸಾಹಿತ್ಯ ಮತ್ತೆ ದಾಸ ಪರಂಪರೆ ಸೂಫಿ ಸಾಹಿತ್ಯ ಈ ಮೂರನ್ನ ಸ್ವಲ್ಪ ಕಂಪೇರಿಟಿವ್ ಆಗಿ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಅದ್ರಲ್ಲಿ ಬಸವ ಸಾಹಿತ್ಯವನ್ನ ನನಗೆ ಓದಕ್ಕೆ ಸಾಧ್ಯ ಆಗಿದ್ದು ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರ ವಚನಗಳು. ಅದರಲ್ಲೂ ಎಲ್ಲ ವಚನಕಾರರು ಆದ್ಯರೇ ಅವ್ರು, ಯಾಕಂತಂದ್ರೆ ನಾವು ಇವತ್ತಿನ ಕಾಲಕ್ಕೆ ಸರ್ಕಾರ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿರೋದ್ರ ಜೊತೆಗೆ ನಮ್ಗೆ ಎಲ್ಲರಿಗೂ ವಚನಗಳು ದಾರಿದೀಪ ಅಂತ ನಾನು ಅನ್ಕೊಂಡಿರೋದು. ನಾವೆಲ್ಲೋ ಎಡುವುದಾಗ ಅದನ್ನ ಸರಿ ದಾರಿಯಲ್ಲಿ ಹೋಗಕ್ಕೆ ವಚನಗಳು ಮಾರ್ಗದರ್ಶನ ನೀಡತ್ತೆ. ಎಷ್ಟೋ ಸತಿ ನಾವು ಎಲ್ಲದೂ ನಮ್ಗೆ ಬೇಕು ಅಂತ ಹೇಳ್ತೀವಿ, ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ಅಂತ ಅದು ಶತಸಿದ್ಧ, ಎಲ್ರಿಗೂ ಗೊತ್ತು. ನಾವು ಬಿಳಿ ಬಟ್ಟೆ ಹಾಕಿದ್ದನ್ನು ತೆಗ್ದು ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಆದ್ರೂ ನಮಗೆ ಇರ್ಲಿ ಅಂತ ಒಂದ್ ಕಡೆ ಇರತ್ತೆ. ಅದನ್ನ ಶರಣರು ಎಷ್ಟೊಂದ್ ಚೆನ್ನಾಗಿ ಹೇಳಿದ್ದಾರೆ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಒಂದ್ಸತಿ ಹಿಡಿ ಅಕ್ಕಿ ಜಾಸ್ತಿ ತಂದಿದ್ಕೆ ಅದು ನಮ್ಗಲ್ಲ, ನಾನ್ ನೀವು ತರಬಾರ್ದಿತ್ತು ಅನ್ನೋದು ಒಂದು ಒಳ್ಳೆ ಸಂದೇಶವನ್ನ ಕೊಟ್ರು. ಹೀಗೆ ವಚನಗಳನ್ನ ನಿರ್ವಚನ ಮಾಡೋದು ಅಭ್ಯಾಸ ಮಾಡಿಕೊಂಡೆ. ಮಕ್ಕಳಲ್ಲಿಯೂ ಅಷ್ಟೇ, ನಾನು ತುಂಬಾ ಶಾಲೆಗಳಿಗೆ ಹೋದ್ರೆ ಮಕ್ಕಳನ್ನ ಇಡೀ ಕಾರ್ಯಕ್ರಮ, ನಮ್ದೊಂದು ವೇದಿಕೆ ಇದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತ, ಆ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಮೊಗ್ಗಕ್ಕೆ, ಹಾಗಾಗಿ ನಿರಂತರವಾಗಿ ನಾವು ಈ ತರ ಸಾಹಿತ್ಯದ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಬೇರೆ ಕಡೆ ಮಾಡ್ತಾ ಇರ್ತೀವಿ. ಆಗ ನಾವು ಹೆಚ್ಚೆಚ್ಚು ಇವುಗಳನ್ನ ಮಾಡಕ್ಕೆ ಸಾಧ್ಯ ಆಯ್ತು. ಮಕ್ಕಳಲ್ಲಿ ವಚನ ನಿರ್ವಚನ ಮಾಡೋದು, ವಚನಗಳ ತಾತ್ಪರ್ಯ, ಅದರ ಗೂಢಾರ್ಥ, ಅದರ ಭಾವಾರ್ಥ, ವಚನಗಳು ಒಂದು ವಚನ ಅದಕ್ಕೆ ನೂರು ರೀತಿಯಾದಂತಹ ಆಯಾಮಗಳಲ್ಲಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ ಆಗತ್ತೆ, ವಿದ್ಯಾರ್ಥಿಗಳಿಗೆ ಆ ಒಂದು ಆಯಾಮಗಳ ಯೋಚಿಸುವ ಶಕ್ತಿಯನ್ನ ನಾವು ಗಮ್ಮಟಗಳ ಮೂಲಕ ಹೇಳ್ತೀವಿ. ಹಾಗಾಗಿ ನಾವು ಓದ್ತೀವಿ ಅದನ್ನ. ನಾವೀಗ ಒಂದು ವಚನ ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ, ಕೇಳು ನೋಡಯ್ಯ ಅಂತ ಹೇಳಿದ್ರು. ಈಗ ಬಸವಣ್ಣನವರು ಇವನಾರವ ಇವನಾರವ ಇವನಾರವ ಎನ್ನದಿರು, ಇವ ನನ್ನವ ಇವ ನಮ್ಮವ ನಮ್ಮವ ಎನ್ನು, ನಮ್ಮ ಮನೆಯ ಮಗನೆಂದೆಣಿಸಯ್ಯ, ಕೂಡಲ ಸಂಗಮ ದೇವನ ಮನೆಯ ಮಗನೆಂದೆಣಿಸಯ್ಯ ಅಂತ ಒಂದ್ ಬರ್ದು. ಇವತ್ತು ಆ ವಚನ ಇಟ್ಕೊಂಡ್ರೆ ಈ ದೊಂಬಿ ಗಲಾಟೆ ಯುದ್ಧ ಯಾವ್ದು ಆಗಲ್ಲ. ಯಾಕಂತಂದ್ರೆ ಇವ ನಮ್ಮವ ಅಂತ ಬಂತು ಅಂದ್ರೆ
0: ಶಾಂತಿ.
1: ಇವತ್ತಿನ ಸಂದರ್ಭಕ್ಕೆ ವಚನಗಳು ದಾರಿದೀಪ. ಆಸೆ ಅನ್ನೋದು ಅರಸಿಂಗರ್ಲದೆ ನಮ್ಗಲ್ಲ ಅಂತ ಇದಕ್ಕೆ ಲಕ್ಕಮ್ಮ ಹೇಳ್ತಾರಲ್ಲ, ಹೌದು ಆಸೆ ಅನ್ನೋದು ನಮ್ಗಲ್ಲ, ಅದ್ ಯಾಕೆ ನಾವು ಜಾಸ್ತಿ ಹಿಡಿದಿಟ್ಕೊಳ್ಬೇಕು ಇಟ್ಕೋಬೇಕು, ಅದನ್ನೇ ಎಲ್ಲರೂ ಹೇಳಿದ್ರು. ಅದ್ ನಾವು ಅದನ್ನ ಅಳವಡಿಸ್ಕೊಳಕ್ಕೆ ನಾವೆಲ್ಲೋ ದಾರಿ ತಪ್ತಿದೀವಿ ಅಂದಾಗ ಸರಿ ದಾರಿಗೆ ಮಾರ್ಗದರ್ಶನ ತೋರಕ್ಕೆ ಈ ಬಸವಾದಿ ಶರಣರ ವಚನಗಳನ್ನ ನಾವು ಅರ್ಥಕೋಬೇಕು, ನಮ್ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು.
0: ನೋಡಿ ಈ ತರದ ಸಂಭಾಷಣೆಗಳಿಂದ ಅದೆಲ್ಲ ಸಾಧ್ಯವಾಗ

0: ಆಗತ್ತೆ ಅಂತ ನಾವು ಅನ್ಕೊಳ್ಬಹುದು.
1: ಖಂಡಿತ ಆಗತ್ತೆ ಮಕ್ಕಳಿಗೆ. ಮೇಡಮ್, ನಾವಿವತ್ತು ತುಂಬಾ ಪ್ರೈಮರಿ ಹೈಸ್ಕೂಲ್ ಲೆವೆಲಿನ ಮಕ್ಕಳಿಗೆ ಈ ತರದ ಜ್ಞಾನಗಳನ್ನ ವೃದ್ಧಿ ಮಾಡಬೇಕು. ಶಿಕ್ಷಕರು ಮಾಡ್ತಾರೆ, ಈ ತರ ಸಂಘ ಸಂಸ್ಥೆಗಳು ಈ ತರಹದ ಕಾರ್ಯಕ್ರಮಗಳನ್ನ ಮಾಡಬೇಕು. ಯಾವಾಗ್ಲೂ ವರ್ಷಕ್ಕೊಂದ್ಸತಿ ಸರಸ್ವತಿ ಪೂಜೆ ಅದು ಇದು ಮಾಡೋದಕ್ಕಿಂತ ಹೊರತುಪಡಿಸಿ ಈ ತರಹದ ವಚನ ವಿಶ್ಲೇಷಣೆ ದಾಸರು ಕುಲ ಕುಲ ಕುಲ ಎಂದು ಹೊಡೆದಾಡಿದಿರೇನಕ್ಕೆ, ಕುಲದ ಮಹಿಮೆ ಏನಾದರೂ ಬಲ್ಲಿರಾ ಅಂತ ಕನಕದಾಸರು ಕೇಳ್ತಾರೆ. ಆ ಕಡೆ ಪಂಪ ಕೇಳ್ತಾನೆ ಇನ್ನು 10ನೇ ಶತಮಾನಕ್ಕೆ, ಮನುಷ್ಯ ಕುಲಂ ತಾನೊಂದೇ ವಲಂ ಅಂತ ಪಂಪ ಹೇಳಿದ್ವು. ಅದೇ 9ನೇ ಶತಮಾನದಲ್ಲಿ ಪಂಪ ಹೇಳ್ದ, 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಹೇಳಿದ್ದು ಅದೇ ಇವ ನಮ್ಮವ ನಮ್ಮವ ಅಂತ, 14ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು ಅದೇ, ಕೊನೆಗೆ ವಿಶ್ವಮಾನವ ತತ್ವ ಕುವೆಂಪು ಅವರು ಹೇಳಿದ್ದು ಅದನ್ನೇ. ಇಷ್ಟು ಒಂದೇ ತತ್ವ ಅಂದರೆ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಬರಕ್ಕೆ ಮಕ್ಕಳಲ್ಲಿ ಮೂಡಿಸ್ಬೇಕಾದ್ರೆ ಈ ತರಹದ ಯೋಚನೆಗಳನ್ನ ಮಾಡಬೇಕು.
0: ಹಾಗಾಗಿ ಆ ಕೆಲಸವನ್ನ ಮಾಡ್ತಾ ಇದ್ದೀರಿ.
1: ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಂತಹ ಕಾರ್ಯಕ್ರಮಗಳನ್ನ ನಾವು ಹೆಚ್ಚು
0: ನಮ್ಮ ಎಲ್ಲಾ ಆಶಯಗಳು ಸಾಕಾರವಾಗ್ಲಿ ಅಂತ ಹೇಳಿ ನಮ್ಮ ಎಲ್ಲ ಕನ್ನಡ ಭಾರತಿ ಕೇಳುಗರಿಗೆ ಹಾಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆ ಇಲ್ಲಿವರೆಗೂ ಬಂದು ತಾವು ನಮ್ಮೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಡಾಕ್ಟರ್ ಎಚ್ ಕೆ ಹಸೀನಾ ಅವರೇ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಎಚ್ ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ ಕೇಳಿದ್ದೀರಿ. ಪ್ರಸ್ತುತಿ ವಿದ್ಯಾ ಕರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ಲು. ಇಂದಿನ ಕನ್ನಡ ಭಾರತಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶವನ್ನು ಕೇಳುತ್ತೀರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
4: ನಮಸ್ಕಾರ. ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೇ ಪ್ರಶಾಂತ್ ಕುಮಾರ್. प्रधानमंत्री नरेंद्र मोदी ने कहा है कि देश रिफॉर्म एक्सप्रेस पर तेजी से आगे बढ़ रहा है।

ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು

ಮೊದಲಿಗೆ ಕೇಳಿ 143 ಚಿತ್ರದಿಂದ ಆಯ್ದ ಗೀತೆ ಕಾವ್ಯಮಯಿ ಹಾಗೂ ಚಂದ್ರಕಾಂತ್ ಗೀತೆಗೆ ಧ್ವನಿಯಾಗಿದ್ದಾರೆ. ವಿನೋ ಮನಸ್ಸು ಅವರ ಸಂಗೀತ ಸಂಯೋಜನೆ.

ಇದುವರೆಗೆ ನೀವು ಕೇಳಿದ್ದು ಅಗ್ರಜ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿ ಇತ್ತು. ಪಾಂಚಜನ್ಯ ಬರೆದಿದ್ದಂತಹ ಗೀತೆಗೆ ನಂದನ್ ರಾಜ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನೀಗ ಹಿಂದಿ ಗೀತೆಗಳನ್ನು ಕೇಳುವಂತಹ ಸರದಿ ಮೊದಲಿಗೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಯುಗಲ ಧ್ವನಿಗಳಲ್ಲಿ ಬರ್ತಾ ಇದೆ. ಪ್ರೇಮ ಕಹಾನಿ ಚಿತ್ರದಿಂದ ಆಯ್ದ ಗೀತೆ, ಆನಂದ್ ಬಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಮೆಹಬೂಬ ಚಿತ್ರದ ಗೀತೆಯನ್ನು ಕೇಳೋಣ. ಆಡಿದರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್, ಆನಂದ್ ಭಕ್ಷಿ ವಿರಚಿತ ಗೀತೆಗೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಇಲ್ಲಿ ತನಕ ನೀವು ಕೇಳಿದ್ದು ರವೀಂದ್ರ ಜೈನ್ ಬರೆದು ಸಂಗೀತ ನಿರ್ದೇಶನ ಮಾಡಿದಂತಹ ಕೆ ಜೆ ಯೇಸುದಾಸ್ ಅವರು ಹಾಡಿದಂತಹ ಚಿತ್ ಚೋರ್ ಈ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಬನ್ನಿ ಇನ್ನೊಂದು ಗೀತೆಯನ್ನು ಕೇಳೋಣ. ಇದು ಜಮೀನ್ ಆಸ್ಮಾನ್ ಈ ಚಿತ್ರದಿಂದ ಆಯ್ದ ಗೀತೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಅಂಜಾನ್ ಅವರು ಬರೆದಂತಹ